ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 5ನೇ ದಿನ, ಅಂದರೆ 2026ನೇ ಇಸವಿ, ಜುಲೈ ತಿಂಗಳ

ಇಪ್ಪತ್ತೇಳನೇ ತಾರೀಕು ಸೋಮವಾರ. ಈಗ ಸಮಯ 5:56:40. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೂ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭ ನುಡಿ, ಸಂಸ್ಕೃತಿ ಸಮಾಜ ಜೀವನದ ಒಂದು ಉಪದೃಷ್ಟಿ. ಮನುಷ್ಯನ ಸ್ವಭಾವಕ್ಕೆ ಸೌಂದರ್ಯವನ್ನೂ ಬೆಲೆಯನ್ನೂ ಕೊಡುವ ಎಲ್ಲ ಶಕ್ತಿಗಳ ಸುಸಂಗತ ವಿಕಾಸವೇ ಸಂಸ್ಕೃತಿ. ಸಂಸ್ಕೃತಿ ಎನ್ನುವುದು ಮತ ಧರ್ಮಕ್ಕಿಂತ ಮಿಗಿಲಾದದ್ದು, ಹೀಗೆಂದಿದ್ದಾರೆ ಇಂಗ್ಲಿಷ್ ಕವಿ ಮ್ಯಾಥ್ಯೂ ಆರ್ನಾಲ್ಡ್.

ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕಾರ್ಯಕ್ರಮ ಮನದಾಳ, ಇದರಲ್ಲಿ ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಡಿಆರ್ಡಿಒದ ಮಹಾನಿರ್ದೇಶಕರಾಗಿದ್ದ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಷ್ಟಾಚಾರ ಮತ್ತು ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಕೊಡಗಿನ ತಲಕಾವೇರಿಯ ಶ್ರೀ ಜಯಪ್ರಕಾಶ್ ರಾವ್ ಕೆ. ಕಾರ್ಯಕ್ರಮ ಪ್ರಸ್ತುತಿ ಎಂ ಶಕುಂತಲಾ, ನಿರ್ವಹಣೆ ಪಿಎಂ ಜಗದೀಶ್. 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. ಬೆಳಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿಶಂಕರ್ ಅವರಿಂದ ಕ್ಲಾರಿನೆಟ್.

ಸಾಧನ. 10:30ಕ್ಕೆ ಗಾನ ಬಜಾನದಲ್ಲಿ ಹಿಂದಿ ಚಿತ್ರಗೀತೆಗಳು. 11:00ಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05ಕ್ಕೆ ವನಿತಾ ವಿಹಾರದಲ್ಲಿ ಮಂಡಿಯ ಶಸ್ತ್ರಚಿಕಿತ್ಸೆ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕಿತ್ಸಾತ್ಮಕ ಯೋಗ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 11:00ಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಅಶೋಕ್ ಜೋಶಿ ಅವರಿಂದ ಮಾಹಿತಿ ಕೇಳಲಿದ್ದೀರಿ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಿತ್ರಗೀತೆಗಳು. 2:40ಕ್ಕೆ ಹಿಂದಿ ಪಾಠ, 3:00ಗೆ ವಿವಿಧ ಭಾರತಿ ಕಾರ್ಯಕ್ರಮ. 4:00ಗೆ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 4:30ಕ್ಕೆ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಇಂದು 5:00ಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ಗುರುವಿನ ಮಹತ್ವ, ಈ ಕುರಿತು ಮಾತನಾಡುತ್ತಾರೆ ಕುಶಾಲನಗರದ ದೀಪಾ ತಿಲಕ್. ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರ ಕಾವೇರಿ. 6:50ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜಂಪೆ, ಪ್ರಾಯೋಜಕರು ಎಸ್ಟಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8:00ಗೆ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. 8:15ಕ್ಕೆ ಸಂಸತ್ ಸಮೀಕ್ಷೆ, 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಚಿನ್ಮಯ್ ಜೋಶಿಯವರ ಗಾಯನ. ಈ ರಾತ್ರಿ 10:00ಗೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳೋಣ ಹರದಾಸ ಅಪ್ಪನಿರವಂಡ ಅಪ್ಪಚ್ಚ ಕವಿಯವರ ರಚನೆ. ಈ ರಚನೆ ಹಾಡಿದ್ದಾರೆ ಕೆಎಸ್ ಸುರೇಖಾ.

0: ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 6:30 ಇನ್ನು ಮುಂದೆ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ ಕೇಳುವಿರಿ.
1: ಕುತೂಹಲ ಎನ್ನುವುದು ಮನುಷ್ಯನ ಸಹಜ ಪ್ರವೃತ್ತಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳೊಂದಿಗೆ ಆತನು ಸೂರ್ಯೋದಯವನ್ನು ನೋಡುತ್ತಾನೆ. ಚಂದ್ರನಲ್ಲೂ ಅಂತ ಪ್ರಶ್ನೆಗಳನ್ನೇ ಕೇಳುತ್ತಾನೆ ಮನುಷ್ಯ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಇವೆಲ್ಲ ಪ್ರಕೃತಿಯ ಕೌತುಕಗಳು ಎಂಬ ಭಾವನೆ ನಮ್ಮದು. ಇಂದಿನ ವಿಜ್ಞಾನ ತಂತ್ರಜ್ಞಾನದ ದಿನಗಳಲ್ಲಿ ಮನುಷ್ಯ ಹೆಚ್ಚಿನ ಅನ್ವೇಷಣೆ ಆವಿಷ್ಕಾರಗಳಿಗೆ ತನ್ನನ್ನು ತೆರೆದುಕೊಂಡು ಪ್ರಕೃತಿ ಸಹಜವಾದ ವಾಸ್ತವಿಕತೆಯೊಂದಿಗೆ ಬದುಕಬೇಕು. ದಿನದ 24 ಗಂಟೆಗಳಲ್ಲೂ ಮನುಷ್ಯ ಒಂದಲ್ಲ ಒಂದು ಕಾರಣಕ್ಕೆ ಕುತೂಹಲಿಯಾಗಿ ಇರುತ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ ಇವೆಲ್ಲವೂ ದೇವಶಕ್ತಿ ಅಥವಾ ಅಲೌಕಿಕ ಶಕ್ತಿಗಳ ಸೃಷ್ಟಿ ಎಂಬುದಾಗಿ ಭಾವಿಸಿಕೊಂಡಿದ್ದ ಮನುಷ್ಯ ಚಂದ್ರನ ಮೇಲೆ, ಬಾಹ್ಯಾಕಾಶದ ಮೇಲೆ ಹೆಜ್ಜೆಗಳನ್ನು ಊರುತ್ತಾನೆ, ಬಾವುಟಗಳನ್ನು ಹಾರಿಸುತ್ತಾನೆ. ಇವೆಲ್ಲವೂ ಮನುಷ್ಯನಲ್ಲಿ ಮೂಡಿದ ವೈಜ್ಞಾನಿಕ ಮನೋಭಾವದ ಪ್ರತಿಬಿಂಬಗಳು ಎಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಮನೋಭಾವವೆಂದರೆ ತಾರ್ಕಿಕ ಚಿಂತನೆ, ಅನುಭವ.

0: ಹಾಗೂ ಪರಿಶೀಲನೆ ಆಧಾರದ ಮೇಲೆ ಸ್ವೀಕರಿಸುವ ದೃಢ ನಿರ್ಧಾರ. ಮೂಢನಂಬಿಕೆ, ಅಂಧವಿಶ್ವಾಸ, ಅಪಪ್ರಚಾರ, ಕುತಂತ್ರಗಳ ಮೂಲಕ ಮನುಷ್ಯ ತನ್ನನ್ನ ಮಿತಿಗೊಳಿಸುತ್ತಾನೆ. ಇವೆಲ್ಲವನ್ನು ತಳ್ಳಿಹಾಕಿ ಸತ್ಯವನ್ನು ಹುಡುಕುವ ದೃಷ್ಟಿಕೋನ ಮನುಷ್ಯನಿಗೆ ಬಹಳ ಮುಖ್ಯವಾದುದು. ಮಾರಣಾಂತಿಕ ಕಾಯಿಲೆಗಳನ್ನು ಹೊಂದಿರುವ ಮನುಷ್ಯ ಉತ್ತಮ ಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆಯುವುದರ ಬದಲು ಮಾಟ ಮಂತ್ರವಾದಿಗಳಲ್ಲಿಗೆ ಹೋಗಿ ಅಪಾರವಾದ ನೋವು ನಷ್ಟಗಳನ್ನು ಅನುಭವಿಸುತ್ತಾನೆ. ದೈವ ದೇವರುಗಳಿಗೆ ಹರಕೆ ಹೇಳಿ ಕೊನೆಗೆ ಯಾವುದೂ ಪ್ರಯೋಜನಕ್ಕೆ ಬಾರದಿರುವಾಗ ವೈದ್ಯರಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖನಾಗುತ್ತಾನೆ. ವಿಜ್ಞಾನದ ಮಹತ್ವವನ್ನು ಅರಿತು ಮನುಷ್ಯ ತನ್ನ ಬದುಕಿನ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಬೆಳೆಯಲು ಸಾಧ್ಯ. ಪ್ರಶ್ನಾತ್ಮಕ ದೃಷ್ಟಿ, ದೃಢ ನಿರ್ಧಾರ, ವಿವೇಚನಾ ಶಕ್ತಿ, ಮುಕ್ತ ಮನಸ್ಸು, ಮೂಢ ನಂಬಿಕೆ, ಅಂಧಶ್ರದ್ಧೆಗಳ ವಿರುದ್ಧ ಪ್ರತಿರೋಧ, ಇಂತಹ ವಿಚಾರಗಳಲ್ಲಿ ಮನುಷ್ಯ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ನಾನು ಹೆಚ್ಚು ಇಷ್ಟಪಡುತ್ತೇನೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮನೋಭಾವವನ್ನು ಬೆಳೆಸುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಆರೋಗ್ಯ ಜಾಗೃತಿ ಮೂಡಿಸಲು ಅಂಧವಿಶ್ವಾಸದಿಂದ ದೂರವಿರಿಸಿ ಉತ್ತಮ ವೈಜ್ಞಾನಿಕ ವಿಧಾನದ ಚಿಕಿತ್ಸೆ ದೊರಕುವಂತಾಗಬೇಕು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಉದ್ಯಮ ರಂಗದಲ್ಲಿ ವೈಜ್ಞಾನಿಕ ಮನೋಭಾವದ ಆವಿಷ್ಕಾರಗಳೇ ಸಾಮಾಜಿಕ ಜೀವನದಲ್ಲಿ ಅಂಧಶ್ರದ್ಧೆಗಳ ವಿರುದ್ಧ ಸಮಾನತೆ, ಸಹಿಷ್ಣುತೆಯ ಮನೋಭಾವ ಬೆಳೆಯಬೇಕು. ವಿಜ್ಞಾನ ಜನರಲ್ಲಿ ಧೈರ್ಯವನ್ನು ತುಂಬುತ್ತದೆ. ಮನುಷ್ಯ ಹೆಚ್ಚು ದೃಢ ವ್ಯಕ್ತಿತ್ವವನ್ನು ಹೊಂದುತ್ತಾನೆ. ನಮ್ಮ ದೇಶದ ಸಂವಿಧಾನವೇ ವೈಜ್ಞಾನಿಕ ಮನೋಭಾವವನ್ನು ನಾಗರಿಕರಲ್ಲಿ ವಿಸ್ತರಿಸುವ ಅವಕಾಶವನ್ನು ಕಲ್ಪಿಸಿದೆ. ಸಮಾಜದ ಪ್ರತಿಯೊಂದು ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ. ನಾವು ಕೆಲವೊಂದು ಆರಾಧನೆಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದು, ಅವುಗಳ ರಕ್ತವನ್ನು ದೈವಾರಾಧನೆಗೆ ಮೀಸಲಿರಿಸುವುದು, ಮಾಂಸವನ್ನು ಸಂಬಂಧಿಸಿದವರೇ ತಿಂದು ತೇಗುವುದು, ಇದರಿಂದ ನಾಡಿಗೆ ಸುಭಿಕ್ಷೆ ದೊರಕುತ್ತದೆ ಎಂಬ ರಾಕ್ಷಸಿ ಸ್ವಭಾವ, ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ನಾವು ಖಂಡಿತ ಹೊರಬರಬೇಕಾಗಿದೆ. ಇದು 21ನೇ ಶತಮಾನ. ವಿಜ್ಞಾನ, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆಯ ಕಾಲ ಇದು. ಇಲ್ಲಿ ವಾಸ್ತವಿಕ ನಡೆಯಬೇಕು. ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ತನ್ನನ್ನು ಮತ್ತು ಹುಟ್ಟಿ ಬೆಳೆಯುತ್ತಿರುವ ನಾಡು, ದೇಶವನ್ನ ಮೂಢನಂಬಿಕೆಗಳಿಂದ ರಕ್ಷಿಸಬೇಕಾದ ಕಾಲವಿದು. ವಿಜ್ಞಾನದ ಸದುದ್ದೇಶ, ಬಳಕೆ, ಪ್ರಯೋಜನ ಇವೆಲ್ಲವನ್ನು ನಮ್ಮ ಪ್ರಬಲ ಶಕ್ತಿಯಾಗಿ ಸ್ವೀಕರಿಸಬೇಕು. ವಿಜ್ಞಾನವನ್ನು ಬದುಕನ್ನು ಕಟ್ಟಿಕೊಳ್ಳುವ ಮನುಷ್ಯರು ನಾಡಿನ ನಿಜವಾದ ಆಸ್ತಿಯಾಗುತ್ತಾರೆ. ವಿಜ್ಞಾನ ನಿಂತ ನೀರಲ್ಲ, ಹರಿಯುತ್ತಲೇ ಇರುತ್ತೆ. ಹೊಸ ಹೊಸ ರೂಪವನ್ನು ತಾಳಿ ನಾಡನ್ನ ಜಗತ್ತಿಗೆ ಪರಿಚಯಿಸುವ ವಾಹಕವಾಗುತ್ತದೆ. ಇದುವೇ ವಿಜ್ಞಾನದ ಅರಿವು, ವೈಜ್ಞಾನಿಕ ಮನೋಭಾವ. ಇದೇ ನಾವು ಗೌರವಿಸಬೇಕಾದಂತಹ ವಿಚಾರ.
1: ಇದುವರೆಗೂ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಈಗ ರೈತರಿಗೆ ಸಲಹೆ.
3: ಭತ್ತದ ಬೆಳೆಯನ್ನು ಬೆಳೆಯುವಂಥ ರೈತರು ಡ್ರಮ್ ಸೀಡರ್ನಿಂದ ಭತ್ತದ ಬೀಜವನ್ನು ನೇರವಾಗಿ ಬಿತ್ತನೆ ಮಾಡಬಹುದು. ಇದರಿಂದ ಅವರಿಗೆ ಈ ಸಸಿಮಡಿಯನ್ನು ತಯಾರು ಮಾಡಿಕೊಳ್ಳುವಂತಹ ಖರ್ಚು ಮತ್ತು ಶ್ರಮ ಉಳಿತಾಯ ಆಗುತ್ತೆ. ಮುಖ್ಯವಾಗಿ ನಾವು 1 ಎಕರೆಗೆ ಸಾಧಾರಣವಾಗಿ 25 ಕಿಲೋಗ್ರಾಂನಷ್ಟು ಭತ್ತದ ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. ಈ ಬೀಜವನ್ನು 24 ಗಂಟೆ ಕಾಲ ನೀರಿನಲ್ಲಿ ನೆನೆಸಿ ಆನಂತರ ನೀರಿನಿಂದ ಹೊರಗಡೆ ತೆಗೆದು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ಕಾರ್ಬನ್ ಡೈಜಿಮ್ ಶಿಲೀಂಧ್ರನಾಶಕದಿಂದ ಉಪಚಾರ ಮಾಡಬೇಕಾಗತ್ತೆ. ಈ ರೀತಿ ಉಪಚರಿಸಿ 36 ಗಂಟೆ ಕಾಲ ಗಾಳಿ ಆಡುವಂಥ ಗೋಣಿ ಚೀಲದಲ್ಲಿ ಕಟ್ಟಿ ಬೆಚ್ಚನೆಯ ಸ್ಥಳದಲ್ಲಿ ಇಟ್ಟು ಚೀಲದ ಮೇಲೆ ಕಲ್ಲಿನ ತೂಕವನ್ನು ಇಡಬೇಕಾಗತ್ತೆ. ಚೀಲದ ಮೇಲ್ಮೈ ಒಣಗದೇ ಇರೋ ರೀತಿಯಲ್ಲಿ ಚೀಲದ ಮೇಲೆ ಆಗಾಗ್ಗೆ ತೆಳುವಾಗಿ ನೀರನ್ನು ಚಿಮುಕಿಸ್ತಾ ಇರಬೇಕು. ಈ ರೀತಿ ಮಾಡೋದರಿಂದ 36 ಗಂಟೆನಲ್ಲಿ ಈ ಭತ್ತದ ಬಿತ್ತನೆ ಬೀಜ ಕುಡಿ ಮೊಳಕೆ ಒಡೆಯುತ್ತೆ. ಈ ಕುಡಿ ಮೊಳಕೆಯನ್ನು ಡ್ರಮ್ನಲ್ಲಿ ಸಮನಾಗಿ ತುಂಬಿ ಬಿತ್ತನೆ ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚಿದ್ದಾಗ ಕುಡಿ ಮೊಳಕೆ 36 ಗಂಟೆಗಿಂತ ಮುಂಚೆನೆ ಕೂಡ ಬರುತ್ತೆ. ಇನ್ನು ನಾಟಿಗೆ ನಾವು ಭೂಮಿಯನ್ನು ಸಿದ್ಧಪಡಿಸೋ ರೀತಿಯಲ್ಲೇ ಸಿದ್ಧಪಡಿಸ್ಕೋಬೇಕು. ನಾಟಿ ಮಾಡೋದಕ್ಕೆ 3 ವಾರ ಮೊದಲೇ 1 ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಬೆರೆಸ್ಕೋಬೇಕಾಗತ್ತೆ. ಇನ್ನು ಗದ್ದೆಯನ್ನು ಚೆನ್ನಾಗಿ ಹದ ಬರೆಸೋದಕ್ಕೆ ಹಸಲೆ ಗೊಬ್ಬರವನ್ನು ಬಳಸೋದಾದರೆ ಎಕರೆಗೆ

0: ನಾಲ್ಕು ಟನ್ನಷ್ಟು ಹಸಿರು ಸೊಪ್ಪನ್ನು ಮೂರು ವಾರ ಮೊದಲೇ ಮಣ್ಣಿಗೆ ಸೇರಿಸಿರಬೇಕಾಗತ್ತೆ. ಗದ್ದೆಯನ್ನು ಚೆನ್ನಾಗಿ ಹದ ಬರೆಸೋದಕ್ಕೆ ಒಂದು ಉಳುಮೆ ನಂತರ ಕೆಸರು ಮಾಡುವಂತಹ ಸಾಧನವಾದಂಥ ಸುಧಾರಿತ ಪಡ್ಲರನ್ನು ಒಂದು ಸಾರಿ ಬಳಸಿದರೆ ಸಾಕಾಗುತ್ತೆ. ಸುಧಾರಿತ ಪಡ್ಲರನ್ನು ಬಳಸೋದ್ರಿಂದ ಅನೇಕ ಸಾರಿ ನೇಗಿಲಿನಿಂದ ಉಳದನ್ನು ನಾವು ತಪ್ಪಿಸ್ಬೋದು. ಪವರ್ ಟಿಲ್ಲರು ಅಥವಾ ಟ್ರ್ಯಾಕ್ಟರ್ನಿಂದ ಒಂದು ಸಾರಿ ಒಣ ಉಳುಮೆ ಮಾಡಿಕೊಂಡು ಆನಂತರ ಮತ್ತೊಂದು ಸಾರಿ ನೀರನ್ನು ತುಂಬಿಸಿ ಈ ಕೇಜ್ ವೀಲ್ನೊಂದಿಗೆ ಬಳಸಿದರೆ ಕಡಿಮೆ ಸಮಯದಲ್ಲಿ ಹಾಗೆಯೇ ಕಡಿಮೆ ವೆಚ್ಚದಲ್ಲಿ ಚೆನ್ನಾಗಿ ಕೆಸರು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮೊದಲ ಸಾರಿ ಉಳುಮೆಯನ್ನು ಮಾಡಿ ಆನಂತರ ಕೂಳೆಗಳು ಕಳೆಗಿಡಗಳು ಮಣ್ಣಲ್ಲಿ ಚೆನ್ನಾಗಿ ಕಳೆಯೋ ರೀತಿಯಲ್ಲಿ 2-3 ವಾರ ನಾವು ಸಮಯಾವಕಾಶವನ್ನು ಕೊಡೋದು ಒಳ್ಳೆಯದು. ಈ ಕೆಸರು ಉಳುಮೆಗೋಸ್ಕರ ಒಂದು ಸಾರಿ ಗದ್ದೆಯಲ್ಲಿ ನೀರು ತುಂಬಿಸಿದ ನಂತರ ಗದ್ದೆಯನ್ನು ಒಣಗೋದಕ್ಕೆ ಬಿಡಬಾರದು. ಈ ಹಂತದಲ್ಲಿ ಗದ್ದೆ ಪದೇ ಪದೇ ಒಣಗೋದ್ರಿಂದ ಸಾರಜನಕದ ನಷ್ಟ ಆಗುತ್ತೆ. ಕೆಸರು ಗಟ್ಟಿಯಾಗಿ ಮುಂದೆ ಬೆಳೆಯ ವಿವಿಧ ಹಂತಗಳಲ್ಲಿ ಗದ್ದೆಯಿಂದ ನೀರು ಸುಲಭವಾಗಿ ನಷ್ಟ ಹೊಂದುತ್ತೆ. ನಾವು ಈ ನಾಟಿಗೆ ಗದ್ದೆಯನ್ನು ತಯಾರು ಮಾಡಿಕೊಂಡ ಮೇಲೆ ಆ ಗದ್ದೆ ಉಬ್ಬು ತಗ್ಗುಗಳು ಇಲ್ಲದಲೇ ಒಂದೇ ಸಮನಾಗಿರೋ ರೀತಿಯಲ್ಲಿ ಮಟ್ಟ ಮಾಡಿಕೊಳ್ಳೋದ್ರಿಂದ ಬಿತ್ತನೆಯನ್ನು ಉತ್ತಮವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅವಶ್ಯಕತೆಗೆ ಅನುಗುಣವಾಗಿ ಗದ್ದೆ ನೀರನ್ನು ಹೊರಗಡೆ ಬಸಿಯೋದಕ್ಕೆ ಮತ್ತು ತೆಳುವಾಗಿ ನೀರನ್ನು ಕೊಡೋದಕ್ಕೆ ಅವಕಾಶ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ನಾಟಿ ಭತ್ತಕ್ಕೆ ಕೊಡೋ ಪ್ರಮಾಣದಲ್ಲಿಯೇ ನಾವು ರಸಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಎಕರೆಗೆ 30 ಕಿಲೋಗ್ರಾಂ ಸಾರಜನಕ, 30 ಕಿಲೋಗ್ರಾಂ ರಂಜಕ ಮತ್ತು 36 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಶಿಫಾರಸು ಮಾಡಲಾಗುತ್ತೆ. ಬಿತ್ತೋದಕ್ಕಿಂತ ಮುಂಚೆ ಗದ್ದೆನಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶಿಫಾರಸು ಮಾಡಿದ ರಸಗೊಬ್ಬರದಲ್ಲಿ ನಾವು 1/3 ಭಾಗದಷ್ಟು ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು 1/4 ಭಾಗದಷ್ಟು ಪೊಟ್ಯಾಷನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮೊಳಕೆ ಬಂದಂತಹ ಬೀಜವನ್ನು ಡ್ರಮ್ ಸೀಡರ್ನಲ್ಲಿರುವಂತಹ 4 ಡ್ರಮ್ಗಳಿಗೂ ಸಮನಾಗಿ, ಅಂದರೆ ಡ್ರಮ್ನಲ್ಲಿ 3/4 ಭಾಗ ಬರೋ ರೀತಿಯಲ್ಲಿ ತುಂಬಿ ಡ್ರಮ್ನ ಬಾಗಿಲನ್ನು ಸರಿಯಾಗಿ ಮುಚ್ಚಬೇಕಾಗತ್ತೆ. ಮುಚ್ಚಳದ ಚಿಲ್ಕವನ್ನು ಮರದ ಕಡ್ಡಿ ಅಥವಾ ಕಬ್ಬಿಣದ ತಂತಿ ಅಥವಾ ಮೊಳೆಯಿಂದ ಭದ್ರಪಡಿಸಬೇಕಾಗತ್ತೆ. ಆನಂತರ ಡ್ರಮ್ಮನ್ನು ಗದ್ದೆಯ ಒಂದು ಪಕ್ಕದಿಂದ ಇನ್ನೊಂದು ಪಕ್ಕಕ್ಕೆ ಸಾಲುಗಳು ಬರೋ ರೀತಿಯಲ್ಲಿ ಕೈಯಿಂದ ಎಳೆಯಬೇಕಾಗತ್ತೆ. ಸಾಮಾನ್ಯವಾಗಿ ಇದನ್ನು ಕೆಸರುಗದ್ದೆಯಲ್ಲಿ ಎಳೆಯೋದಕ್ಕೆ ಒಬ್ಬರಿಂದ ಸಾಧ್ಯವಾಗುತ್ತೆ. ಅವಶ್ಯಕತೆ ಕಂಡು ಬಂದರೆ ಇಬ್ಬರನ್ನು ನಾವು ಬಳಸ್ಕೋಬಹುದು. ಈ ರೀತಿ ಎಳೆದಾಗ ಗಾಲಿಗಳು ತಿರುಗಿ ಆ ಮೂಲಕ ಡ್ರಮ್ಗಳು ಕೂಡ ತಿರುಗ್ತವೆ. ಡ್ರಮ್ನ ರಂಧ್ರದ ಮೂಲಕ ಬಿತ್ತನೆ ಬೀಜ ಸಾಲಿನಲ್ಲಿ ಬೀಳುತ್ತೆ. ಒಂದು ಸಾರಿಗೆ 8 ಸಾಲುಗಳು ಬರ್ತವೆ. ಒಬ್ಬರು ಒಂದು ದಿನಕ್ಕೆ 2 ಎಕರೆ ಸಲೀಸಾಗಿ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಿದಂತಹ ಗದ್ದೆನಲ್ಲಿ ಮೊದಲ 10 ದಿನದವರೆಗೆ ತೇವ ಆರದಂತೆ ನೀರು ಕೂಡ ಜಾಸ್ತಿ ನಿಲ್ಲದೇ ಇರೋ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪೈರು ಬೆಳೆದಾಗೆ ನಾವು ನೀರಿನ ಪ್ರಮಾಣವನ್ನು ಹೆಚ್ಚಿಸಬೇಕಾಗತ್ತೆ. 2 ಇಂಚ್ವರೆಗೂ ಕೂಡ ನೀರನ್ನು ನಾವು ಹೆಚ್ಚಿಸಬಹುದು. ಬಿತ್ತನೆ ಬೀಜವನ್ನು ನೇರವಾಗಿ ಸಾಲುಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಅಂತರ ಬೇಸಾಯ ಸುಲಭವಾಗುತ್ತೆ. ಬಿತ್ತನೆ ಮಾಡಿದ 20 ಮತ್ತು 40 ದಿವಸದಲ್ಲಿ 2 ಸಾರಿ ನಾವು ಈ ಕಳೆ ಯಂತ್ರ ಕೋನೋ ರೋಟರಿ ವೀಡರನ್ನು ಸಾಲುಗಳ ಮಧ್ಯೆ ಹಾಯಿಸಿದಾಗ ಭೂಮಿ ಸಡಿಲವಾಗುತ್ತೆ, ಕಳೆಗಳು ಮಣ್ಣಿಗೆ ಸೇರ್ತವೆ, ಆನಂತರ ಅವು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತವೆ. ಇದರಿಂದ ನಮ್ಮ ಗದ್ದೆಯ ಫಲವತ್ತತೆ ಹೆಚ್ಚಾಗುತ್ತೆ, ಬೇರುಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಪೈರಿನ ಮಧ್ಯದ ಕಳೆಗಳನ್ನು ಕೈಯಿಂದ ತೆಗಿಬೇಕಾಗತ್ತೆ. ಕಳೆ ನಿಯಂತ್ರಣ ಮಾಡಿದ್ಮೇಲೇ ನಾವು ಪೋಷಕಾಂಶಗಳನ್ನು ಕೊಡೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ಕೊನೆಯ ದಿನ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು.

0: ಇಂದೇ ಕೆಎಸ್ಯು WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪ್ರಿಯ ಶ್ರೋತೃಗಳೇ, ಸೂರ್ಯೋದಯದ ಸುಸಮಯವಿದು. ಲೋಕ ಕತ್ತಲೆಯ ತೆರೆಯನ್ನು ಸರಿಸಿ ಜಗತ್ತಿನ ನೂರಾರು ಚಲನೆ ದೃಶ್ಯಗಳಿಗೆ ತನ್ನನ್ನು ತೆರೆದುಕೊಳ್ಳುತ್ತಿದೆ. ಪಕ್ಷಿ ಸಮೂಹದ ಚಿಲಿಪಿಲಿ, ಜುಳು ಜುಳು ಹರಿಯುವ ಜಲದ ಜಲಧಾರೆ, ಸೃಷ್ಟಿ ಸ್ಥಿತಿ ಲಯದ ಕರ್ಮಚಕ್ರದಲ್ಲಿ ನಾವು ನೀವೆಲ್ಲ ಪಾಲುದಾರರು.

ಲಯದ ಅಳುಕಿಲ್ಲದೆ ಬಾಳ ಸೊಗಸಿಗೆ ತಲೆಬಾಗಿದ್ದೇವೆ. ಸತ್ಕಾರ್ಯದಲ್ಲಿ ನಿರತರಾಗೋಣ, ಬಾಳ ಸೊಗಸನ್ನು ಅನುಭವಿಸೋಣ. ಕೇಳುಗರೆ, ಇದು ನಿಮ್ಮ ಬಾನುಲಿ ಮಡಿಕೇರಿ ಆಕಾಶವಾಣಿ.

ಆಕಾಶವಾಣಿ ಮಡಿಕೇರಿ, ಸಮಯ 6:45. ಇನ್ನು ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮೂಹ ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕು ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
2: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಸುಗಳಾಗಿರ್ಬಹುದು, ಸರ್ಕಾರಿ ಕಟ್ಟಡಗಳಾಗಿರ್ಬಹುದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು, ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ

0: ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
1: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತೆ ಅಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು ಬಾಧಿಸ್ತರು?
0: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವ್ ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲೈಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದನೂ ಅಮೌಂಟ್ ನ ಐ ಮೀನ್ ಕಾಂಪೆನ್ಸೇಷನ್ ಕಲೆಕ್ಟ್ ಮಾಡ್ಕೋತಾರೆ.
1: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ

0: ಸೇರಿದ್ರು, ಇದ್ರಲ್ಲಿ 5 ಜನ ಮಾತ್ರ ಬಸ್ ಹೊಡೆದ್ರು. ಆದ್ರೆ ಗುಂಪಲ್ಲಿ ಎಲ್ಲರನ್ನು ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದಾನು ಅಮೌಂಟ್ ನ ಐ ಮೀನ್ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
1: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ ಅದ್ರ ಬಗ್ಗೆ ಹೇಳಿ.
0: ಹಾ ಸರ್, ಈಗ ನಾವು ನೋಡಬಹುದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇಡ್ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿ ಇದ್ರು ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
1: ಸರ್ಕಾರಗಳು ಸಂಸ್ಥೆಗಳು ಏನೇ ಆಗ್ಲಿ ಆ ಬಗ್ಗೆ ಜಾಗರೂಕತೆಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಸಾಧ್ಯಸ್ಥರಾಗಿರ್ತವೆ ಅಂತ ಮಾತಾಡ್ಕೋಬಹುದು.
0: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
1: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದ್ರು ಕೂಡ ಇಲ್ಲ, ಯಾಕಂದ್ರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.25.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
11: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
12: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣು.
13: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
14: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ

0: ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳುಗರೆ, ಈಗ ಒಂದೆರಡು ಪ್ರಕಟಣೆ. ಮಡಿಕೇರಿ ECHSನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ದಿನಾಂಕ 27 ಅಂದರೆ ಇಂದು ದಂತವೈದ್ಯರು ಡೆಂಟಲ್ ಆಫೀಸರ್ ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ. ಪಿಎಂಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಗಾಳಿಬೀಡು, ಕೊಡಗು. ಇಲ್ಲಿ 6ನೇ ತರಗತಿ ಪ್ರವೇಶ ಪರೀಕ್ಷೆ 2027-28 ಸಾಲಿಗಾಗಿ ಅರ್ಜಿಗಳ ಆಹ್ವಾನವಿದೆ. ಅರ್ಹತೆಗಳು: ಅಭ್ಯರ್ಥಿ ಹಾಗೂ ಪೋಷಕರು ಕೊಡಗು ಜಿಲ್ಲೆಯಲ್ಲೇ ವಾಸವಿದ್ದು ಅದೇ ವಿಳಾಸದಲ್ಲಿ ಆಧಾರ್ ಕಾರ್ಡ್ ಹೊಂದಿರಬೇಕು. ಅಭ್ಯರ್ಥಿಯು 2026-27 ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರಬೇಕು. ವಯೋಮಿತಿ: ಅಭ್ಯರ್ಥಿಯು 1 ಮೇ 2015 31 ಜುಲೈ 2017 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31ನೇ ತಾರೀಕು. ಗಮನಿಸಿ, ಪ್ರವೇಶ ಪರೀಕ್ಷೆಯ ದಿನಾಂಕ ನವೆಂಬರ್ 28. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9448215623 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಆಕಾಶವಾಣಿ ಮಡಿಕೇರಿ, ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಬೊಮ್ಮುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶ ಬಾಂಧವರು ಖಾದಿ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ ಕೈಮಗ್ಗ ಹಾಗೂ ಖಾದಿ ವಸ್ತ್ರ ಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರ ಕುಟಿಯಲ್ಲಿ 4 ಖಾದಿ ಹಾಗೂ ಕೈಮಗ್ಗ ನೇಕಾರರ 25 ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ಧಪಡಿಸಿ ದೇಶ

0: ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
1: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನಿಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನು ಇಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಶಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಇನ್ನು ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
2: ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30 ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯಾಯ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯಾಯ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಈಗ 27ರಿಂದ ಆಗಸ್ಟ್ 2022 ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಎಂಎ ವಿಷಯ. 7 ದಿನ ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ದೇಶಗಳು ಪಾರ್ಟಿಸಿಪೇಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೇಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋಡ್ಪಡೆ ಕರ್ನಾಟಕದ ಒಂದು ಒಳ್ಳೆ ಪ್ಲೇಯರ್, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಸ್ಟ್ಯಾಂಡ್ ರೆಫರಿ ಆಗಿ ಕೆಲಸ ಮಾಡಿದ್ದೇನೆ.
2: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ

0: ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ಧವಾಯಿತು. ಜುಲೈ 27, 1939 ದೇಶಿ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರಿಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದ್ದು ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ. ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:16.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
5: ಸುಮಧು ರಕ್ಷಣೆಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ

0: ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
0: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900092
0: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
10: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
11: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
12: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 ರಿಂದ 27 ರವರೆಗೆ.

0: ಆಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
3: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9621555457.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
8: ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ವಾರ್ಡ್ಗಳ 2026-27 ಸಾಲಿನ ವಾರ್ಡ್ ಸಭೆಗಳ ದಿನ ನಿಗದಿಪಡಿಸಲಾಗಿದ್ದು, ಕಡಗದಾಳು ವಾರ್ಡ್ನ ಸಭೆ ಇದೇ ದಿನಾಂಕ 28ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯಿತಿ ಕಚೇರಿಯಲ್ಲಿ ನಡೆಯಲಿದೆ. ಅಂದೇ ಅಪರಾಹ್ನ 2 ಗಂಟೆಗೆ ಕತ್ತಲೆಕಾಡು ವಾರ್ಡ್ ಸಭೆ ಕ್ಲೋಸ್ಬರ್ನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ದಿನಾಂಕ 29ರಂದು ನೀರ್ಕೊಲ್ಲಿ ವಾರ್ಡ್ ಸಭೆ ಪೂರ್ವಾಹ್ನ 11 ಗಂಟೆಗೆ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ಅಂದೇ ಅಪರಾಹ್ನ 2 ಗಂಟೆಗೆ ಬೊಯ್ಕೇರಿ ವಾರ್ಡ್ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ಈ ಎಲ್ಲ ವಾರ್ಡ್ ಸಭೆಗಳು ಪಂಚಾಯಿತಿ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಸೀತಾಲಕ್ಷ್ಮಿ ಟಿಎಸ್, ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಆಯಾ ವಾರ್ಡ್ನ ಸಾರ್ವಜನಿಕರು ಸಭೆಯ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಾರ್ಡ್ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ.
9: ಶ್ರೋತೃಗಳೇ, ಈಗೊಂದು ಭಾವಗೀತೆಯನ್ನ ಕೇಳಿ ಬರೋಣ. ಸೌಮ್ಯ ಪ್ರವೀಣ್ ಅವರ ಕವಿತೆ, ಹಾಡಿದ್ದಾರೆ ಸಂಗೀತ ಬಾಲಚಂದ್ರ.

0: ಭಾವಗೀತೆಯೊಂದನ್ನು ಕೇಳಿದಿರಿ.
1: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
2: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
1: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ ಎಸ್ಎಂಎಎಂ ಸ್ಕೀಮ್ಗಳಲ್ಲಿ ಸಬ್ಸಿಡಿ.
2: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
1: ಇಂದೇ ಕರೆ ಮಾಡಿ 9483631852.
2: ಮತ್ತೊಮ್ಮೆ 9483631852.
1: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
2: ಬದಿಯಡ್ಕ, ಉಪ್ಪಳ, ಕಾಂಜನ್ಘಾಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣು.
6: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನೋಟ್ ಮಾಡಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್

0: ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
2: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
3: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ ಒನ್ ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
4: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಐಸ್ ಕ್ರೀಂ ಬೇಕೆ ಐಸ್ ಕ್ರೀಂ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ. ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್. ಜಿಂಬಾಬ್ವೆ ವಿರುದ್ದ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತು. ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಲು ತಂತ್ರಜ್ಞಾನ ತಜ್ಞ ನಂದ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ, ಪರೀಕ್ಷಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವತ್ತ ಕಾರ್ಯಪಡೆ ಗಮನಹರಿಸಲಿದ್ದು, ಅದರ ಶಿಫಾರಸುಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಲು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೇಶದ ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ತಂತ್ರಜ್ಞಾನದ ಗರಿಷ್ಠ ಬಳಕೆಯನ್ನು ಒಳಗೊಂಡಿರಬೇಕು ಎಂದರು. ಕಾರ್ಯಪಡೆಯಲ್ಲಿ ಗುಪ್ತಚರ ದಳದ ಮಾಜಿ ನಿರ್ದೇಶಕ ತಪನ್ ಡೇಕಾ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ

0: ಸವಿತಾ ಕಾರ್ವಾಲ್ ಹಾಗೂ ವ್ಯವಸ್ಥಾಪನಾ ತಜ್ಞ ಅಮೃತ್ ಲಾಲ್ ಮೀನಾ ಸದಸ್ಯರಾಗಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ಕಾನೂನು ನಿಯಮಗಳನ್ನು ಒಳಗೊಂಡ ಹೊಸ ಮಸೂದೆಯನ್ನು ಇಂದು ಸಂಸತ್ತಿನಲ್ಲಿ ಮಂಡಿಸಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಾವಿತ್ರ್ಯ ಕಾಪಾಡುವುದು ಹಾಗೂ ಕೋಟ್ಯಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ಸರ್ಕಾರದ ಬದ್ಧತೆಯಾಗಿದೆ ಎಂದು ಅವರು ಪುನರುಚ್ಚರಿಸಿದರು. ಹೊಸ ತಲೆಮಾರಿನ ಭವಿಷ್ಯವನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಿರಂತರ ಸುಧಾರಣೆಯ ತತ್ವವನ್ನು ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ ದೇಶದ ಪರೀಕ್ಷಾ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿದ್ದು ಹಾಗೂ ಇಂತಹ ಅಪರಾಧ ಎಸಗಲು ಯಾರೂ ಧೈರ್ಯ ಮಾಡದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿಕಸಿತ ಭಾರತ ನಿರ್ಮಿಸುವಲ್ಲಿ ದೇಶದ ಯುವಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಯುವಕರು ಅಭಿವೃದ್ಧಿ ಹೊಂದಿದ ಭಾರತದ ಹಿಂದಿನ ಪ್ರೇರಕ ಶಕ್ತಿ ಮಾತ್ರವಲ್ಲದೆ ಅದರ ಅತಿದೊಡ್ಡ ಫಲಾನುಭವಿಗಳು ಕೂಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026ರಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹೊರಗುಳಿದವರಿಗೆ ಆದ್ಯತೆ ನೀಡಲು ಹಾಗೂ ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದರೂ ಅದು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಕುರಿತಾಗಿ ಮಾತ್ರ ನಡೆಯಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಲಡಾಖ್ನ ದ್ರಾಸ್ನಲ್ಲಿ ನಡೆದ 27ನೇ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸಾರ್ವಭೌಮತ್ವದ ವಿರುದ್ದದ ಯಾವುದೇ ದುಷ್ಕೃತ್ಯವು ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರು ಹಾಗೂ ಅವರ ಬೆಂಬಲರಿಗೆ ಭಾರತೀಯ ಸಶಸ್ತ ಪಡೆಗಳು ನೀಡಿದಂತೆಯೇ ದೃಢ ಮತ್ತು ತಕ್ಕ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ನ ಯಶಸ್ಸು ಪಾಕಿಸ್ತಾನದ ಯಾವುದೇ ದುಸ್ಸಾಹಸಕ್ಕೆ ಅದರ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಭಾರತ ನಾವೀನ್ಯತೆ, ಚಿಪ್ ವಿನ್ಯಾಸ ಹಾಗೂ ಅರೆವಾಹಕ ಉತ್ಪಾದನೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸುತ್ತಿದ್ದರೆ ಪಾಕಿಸ್ತಾನ ಒಳನುಸುಳುವಿಕೆ, ಭಯೋತ್ಪಾದನೆ ಮತ್ತು ಆತ್ಮಾಹುತಿ ದಾಳಿಕೋರರನ್ನು ಸೃಷ್ಟಿಸುವುದರಲ್ಲಿ ತೊಡಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ವಿದೇಶಿ ಹೂಡಿಕೆದಾರರು ಜುಲೈ ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಿವ್ವಳ ಖರೀದಿದಾರರಾಗಿ ಹೊರಹೊಮ್ಮಿದ್ದು ಇದುವರೆಗೆ 14,946 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕಳೆದ ವಾರವೊಂದರಲ್ಲಿ ವಿದೇಶಿ ಹೂಡಿಕೆದಾರರು ದೇಶೀಯ ಷೇರು ಮಾರುಕಟ್ಟೆಗೆ 3,049 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದೇ ವೇಳೆ ಭಾರತದ ಸಾಲ ಭದ್ರತೆ ಮಾರುಕಟ್ಟೆಯಲ್ಲೂ ವಿದೇಶಿ ಹೂಡಿಕೆದಾರರ ಆಸಕ್ತಿ ಮುಂದುವರೆದಿದೆ. ಜುಲೈ ತಿಂಗಳಲ್ಲಿ ಸಂಪೂರ್ಣ ಪ್ರವೇಶ ಮಾರ್ಗದ ಮೂಲಕ 9,521 ಕೋಟಿ ರೂಪಾಯಿ ಹಾಗೂ ಸಾಮಾನ್ಯ ಮಾರ್ಗದ ಮೂಲಕ 27,391 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಭಾರತದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು 2026ರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಸ್ನಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022ರ ನಂತರ ಈ ವಿಜಯವು

0: ಅವರಿಗೆ ಸತತ ಮೂರನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಮೀರಾಬಾಯಿ ಚಾನು ಅವರ ಈ ಸಾಧನೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 60 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಪೈಕಿ ಸ್ನಾಚ್ನಲ್ಲಿ 126 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕೆಜಿ ಸೇರಿದೆ. ಬಾಕ್ಸಿಂಗ್ನಲ್ಲಿ ಪಾಕಿಸ್ತಾನದ ಸುಮಾಮಾ ರೆಹಮಾನ್ ಅವರನ್ನು ಸೋಲಿಸುವ ಮೂಲಕ ಜದುಮಣಿ ಸಿಂಗ್ ಪುರುಷರ 55 ಕೆಜಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ಮಲಾವಿಯ ಡೆಬೋರೆ ವಿರುದ್ಧ ಜಯಗಳಿಸುವ ಮೂಲಕ ಪ್ರೀತಿ ಪವಾರ್ ಮಹಿಳೆಯರ 54 ಕೆಜಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. 1 ಚಿನ್ನ 2 ಬೆಳ್ಳಿ ಮತ್ತು 1 ಕಂಚಿನೊಂದಿಗೆ ಭಾರತದ ಪದಕಗಳ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಪ್ಯಾರಾ ಪವರ್ ಲಿಫ್ಟರ್ ಜುಂಡು ಕುಮಾರ್ ಸ್ಪರ್ಧೆಯ ಮೊದಲ ದಿನದಂದು ಪುರುಷರ ಹೆವಿ ವೇಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಹರಾರಿಯಲ್ಲಿ ನಿನ್ನೆ ನಡೆದ ಜಿಂಬಾಬ್ವೆ ವಿರುದ್ದದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 35 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಸರಣಿಯನ್ನು 3-0 ಅಂತರದಿಂದ ವಶಪಡಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತು. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮಾಯಾಂಕ್ ಯಾದವ್ 3 ವಿಕೆಟ್ ಮತ್ತು ಯಶ್ ಠಾಕೂರ್ 2 ವಿಕೆಟ್ ಪಡೆದರು. ವೈಭವ್ ಸೂರ್ಯವಂಶಿ ಪಂದ್ಯಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಹೊರ್ಮಸ್ ಜಲಸಂತಿಯಲ್ಲಿ ಸ್ಫೋಟಕ ಸಾಧನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತೈಲ ಸಾಗಣೆ ಹಡಗಿನಲ್ಲಿ ಇಂದು ಸ್ಫೋಟ ಸಂಭವಿಸಿದೆ. ಇರಾನ್ ಅಧಿಕಾರಿಗಳು ನಿಗದಿಪಡಿಸಿದ್ದ ಸಮುದ್ರ ಮಾರ್ಗದಿಂದ ಹಡಗು ದಿಕ್ಕು ಬದಲಿಸಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ದ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:30. ನಿಧನ ಸುದ್ದಿ. ಮೂಲತ್ ಬಲಂಬೇರಿ ಕಾರಳಾನ, ಮೂರ್ನಾಡ್ ಗಾಂಧಿನಗರತ್ ವಾಸ ಇಂಜ. ಐಚೋಡಿಯಂಡ ಮೊಣ್ಣಪ್ಪ ಐಂಗ ನಿನ್ನಾಂದು ಮರಣಪಟ್ಟಿತ್. ಸುಜಿತ್ ಬೋಪಣ್ಣಂಡ ಅಪ್ಪ ಒಂಬತ್ತೇಳ ಬಯತ್ರ ಐಚೋಡಿಯಂಡ ಕ್ಯಾಪ್ಟನ್ ಮೊಣ್ಣಪ್ಪ ಐಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ ದಂಡಗಂಟರ ಮೀದ ಬಲಂಬೇರಿ ಒಕ್ಕತೂಟುಗಳತ್ ನಡಪ. ಬಲ್ಲಮಾವಟಿ ಗ್ರಾಮತ್ರ ನೆರವಂಡ ಪೌತಿ ಚುಂಡಯ್ಯ ಐಂಡ ಪೊಣ್ಣು ಪಟ್ಟು ತಂಗಮ್ಮ ಐಂಗ ನಿನ್ನಾಂದು ಬಯಟು ಮರಣಪಟ್ಟಿತ್. ನೆರವಂಡ ಪಟ್ಟು ತಂಗಮ್ಮ ತಾಮನೆ ಕೋಟೆರ ನೆಲಜಿ ಇಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಐಂಗಡ ಸ್ವಗ್ರಾಮತ್ ನಡಪ. ಮಾದಾಪುರ ಕಿರುದಾಳೆ ಗ್ರಾಮ ಕರಳನ ಮಂದೆಯಂಡ ಜೂಬಿ ಐಂಗ ಇಂದು ಮರಣಪಟ್ಟಿತ್. ಮಂದೆಯಂಡ ಬಿದ್ದಪ್ಪ ಐಂಡ ಪೊಣ್ಣು ಅರ್ವ ದಂಡು ಬಯತ್ರ ಜೂಬಿ ತಾಮನೆ ತಾಚಮಂಡ ಇಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಗೆ ಐಂಡ ಸ್ವಂತ ಮನೆಯಲ್ಲಿ ನಡಪ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
6: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275

0: ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
1: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ.

0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್ ಕ್ಲಬ್ ಹೌಸ್
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900901282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
3: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
1: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ?
4: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
6: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
8: ಸುದ್ದಿ ಸಮಾಚಾರ, ಓದಿನುಳ್ಳೋ ಮಂಡ್ವಂಡ ಹರ್ಷಿತ್ ಪೊನ್ನಪ್ಪ. ಶಿಕ್ಷಣ ಪ್ರತಿಯೊಬ್ಬನ ಬದುಕರ ಮೂಲ ಆಯ್ತಿಪ್ಪ. ನಲ್ಲ ಶಿಕ್ಷಣತ್ನ ಪಡೆದುವನಗೊಂಡು ನಲ್ಲ ಬದುಕನ ಸಾಕ್ಷಿಡಲೊಂದು ಮಡಿಕೇರಿರ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಂಜೀವ್ ಕುಮಾರ್ ಅಭಿಪ್ರಾಯ ಪರಂದತ್. ನಗರತ್ರ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಲ್ಲಿ ನಡೆದ ದಂಡರ್ತಿ 26-27 ಕಾಲತ್ರ ಆದ್ಯ ಕಾಲತ್ರ ಪದವಿ ವಿದ್ಯಾರ್ಥಿಯಡ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಮುಖ್ಯ ಬಿಂದು ಆಯ್ತು ಕೂಡಿ ಅಡಿತು ಅವು ತಕ್ಕ ಬಂದತ್. ನಲ್ಲ ಶಿಕ್ಷಣ ತಂಜಲೆ ನಲ್ಲ ಬದುಕು ಕೊಟ್ಟೆವಕ್ಕೆ ಅಣ್ಣವನ ಅರ್ಥ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಯ ಚಾಯ್ತೆ ಓದೋಣೊಂದು ಕೆಮಿತಕ್ಕ ಅಣಿಚಿ. ಮಕ್ಕ 21 ಬಯತ ಕಥನೆ ನಲ್ಲ ಶಿಕ್ಷಣ ಪಡೆದಿತ್ತು. 21 ಅಂಜ 40 ಬಯತ ಕಥನೆ ಚಾಕ್ರಿಲಿ ನಲ್ಲ ಸಾಧನೆ ಮಾಡೋಂಡು. ಈ ಸಾಧನೆ ಅಂಜ 40 60 ಬಯತ ಕಥನೆ ಜವಾಬ್ದಾರಿಲಿ ನಲ್ಲ ಹುದ್ದೆಕ್ಕೆ ಪೋಲೊಂದು ಅವು ಅಣಿಚಿ. ಕಾರ್ಯಕ್ರಮ ಕೊರವ ಕಾರಿಕೆ ವಹಿಸಿತ್ತು ತಕ್ಕ ಬಂದ ಕಾಲೇಜಿನ ಪ್ರಿನ್ಸಿಪಲ್ ಪ್ರೊಫೆಸರ್ ಮೇಜರ್ ರಾಘವ ಬಿ ಅಯ್ಯಂಗ. ವಿದ್ಯಾರ್ಥಿಯ ತಂಗಡ ಶೈಕ್ಷಣಿಕ ಜೀವನದಲ್ಲಿ ನಲ್ಲ ಗುರಿನ ಬೆಚ್ಚೋಂಡು ಈ ಗುರಿನ ಎತ್ತು ಚುಡಕ್ಕೆ ಕಾಲೇಜಿನ ಬೋಧನಾ ಸಿಬ್ಬಂದಿಯ ವಿದ್ಯಾರ್ಥಿಯಡ ಬೆಂಬಲ ಇಪ್ಪ ಅಂದು ಅಣಿಚಿ. ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜ, ಪೊನ್ನಂಪೇಟೆ ಕೊಡವ ಸಮಾಜ ಪೊಮ್ಮಕಡ ಕೂಟ, ಗೋಣಿಕೊಪ್ಪ ಲೋಪಮುದ್ರ ಆಸ್ಪತ್ರೆ ಪಿಂಯ, ಕೊಡಗು ಹೆಲ್ತ್ ಫೌಂಡೇಶನ್ ರ ಕೂಡ ಕೂಟತ್, ಬಣ್ಣೆ ಆರೋಗ್ಯ ತಪಾಸಣಾ ಪಿಂಯ ಆರೋಗ್ಯ ಜಾಗೃತಿ ಶಿಬಿರ ನಡೆದತ್. ಶಿಬಿರತ್ 300 ಅರ ಜನ ಕೂಡಿಯಾಡಿತು ಆರೋಗ್ಯ ತಪಾಸಣೆ ಮಾಡಿಣತ್. ಕಾರ್ಗಿಲ್ ಪಡೆಯಲು ಸುಮಾರು ಪಡೆಯಾಳಿಯ ಹುತಾತ್ಮಗಳಾಯಿತು, ದೇಶಕ್ಕಾಯಿತು ಎಂಗಡ ಪ್ರಾಣತ್ನ ತ್ಯಾಗ ಮಾಡಿತು. ಆನಗೊಂಡು ಆ ದಿನತ ನೆನತಿಂಡು ಕಾರ್ಗಿಲ್ ವಿಜಯ ದಿವಸ ಸ್ಮರಣೆ ಮಾಡೋದು ಎಲ್ಲರ ಕರ್ತವ್ಯ ಆಯ್ತಿಪ್ಪ ಅಂದು ವಿರಾಜಪೇಟೆ ಮಾಜಿ ಪಟ್ಟಾಳಕಾರರ ಸಂಘತರ ಅಧ್ಯಕ್ಷ ಚಪ್ಪಣ್ಣ ಹರೀಶ್ ಎಂಗ ಅಣಿಚಿ. ವಿರಾಜಪೇಟೆ ಮಾಜಿ ಪಟ್ಟಾಳಕಾರರ ಸಹಕಾರ ಸಂಘತರ ಆದ ನಿಜ ಕಾರ್ಗಿಲ್ ವಿಜಯ ದಿವಸ ಹತ್ರ ಮಾರಿಪತ್ತು. ವಿರಾಜಪೇಟೆ ಮಿನಿ ವಿಧಾನಸೌಧತ್ರ ಪಕ್ಕ ಉಳ್ಳು ಅಮರ್ ಜವಾನ್ ಸ್ಮಾರಕಕ್ಕೆ ಪೂ ಹುಟ್ಟಿತು ಗೌರವ ಉಪಚಿಟತ್. ವಿರಾಜಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನ ಸಮಿತಿ ರಾಧನೆಂಜ ಗೌರಿ ಗಣೇಶ ನಮ್ಮೆರ ಮಾರಿಪತ್ತು ಮಕ್ಕಕ್ಕೆ ಸಾಂಸ್ಕೃತಿಕ ನಮ್ಮೆ ದಂಡರ್ 26 ಅನ್ನೋದು ಇದೇ ತಾರೀಕು ಸೆಪ್ಟೆಂಬರ್ 16 21 ನಡಪ. ಈ ಸಂದರ್ಭದ ಕೊಡಗರ ಸ್ಕೂಲು ಕಾಲೇಜಿನ ಮಕ್ಕಳ ಸಾಂಸ್ಕೃತಿಕ ಗಟ್ಟಿಗತನ ಪ್ರದರ್ಶನ ಮಾಡೋಕೆ ಅವಕಾಶ ಮಾಡಿಕೊಡ್ಪದುಂಡು. ಈ ಪೋಲೆ ಓರೋರು ಸ್ಕೂಲು ಕಾಲೇಜು ಸಂಸ್ಥೆಗೆ 1 ಗಂಟೆ ಸಮಯ ಕೊಡಪ. ಪಾಟು, ಡ್ಯಾನ್ಸ್, ಸಂಗೀತ, ಫ್ಯಾಷನ್ ಶೋ, ಮಿಮಿಕ್ರಿ, ಸ್ಟ್ಯಾಂಡಪ್ ಕಾಮಿಡಿ, ನಾಟಕ ಇನ್ನತನ ವೇದಿಕೆಯಲ್ಲಿ ಪ್ರದರ್ಶನ ಮಾಡಲು ಇರದೇ ಉಳ್ಳು ಜಿಲ್ಲೆಯ ಏದೇ ಸ್ಕೂಲು ಕಾಲೇಜು ಸಂಸ್ಥೆಕಾರ ಆಗಸ್ಟ್ 16 ವಿವರ ಇಪ್ಪಕ್ಕೆ ಆಕೇರಿ ನಾಳಂಕೆ ಆಯ್ತಿಪ್ಪ. ಅವರ ಮಾಹಿತಿಗೆ 9448050767 ನಂಬರ್ನ ಸಂಪರ್ಕ ಮಾಡಲು. ಕೊಡವ ಮಂಗಲತ್ತು ಅವರು ಮುಖ್ಯಪಟ್ಟ ನಡಪು ಶಾಸ್ತ್ರ ಸಂಬಂಧ ಅಡ್ಕೋ ಸಂಬಂಧ ಬರಜೆ ಅನ್ನುವನ ಪುನಾದಿಯ ಮೂಲಸ್ಥಿತಿಗೆ ಕೊಂಡಬಪ್ಪ ವಿಷಯತ್ತು ಕೊಡವ ಜನಜಾಗೃತಿ ಸಾಂಸ್ಕೃತಿಕ ಜಾಗೃತಿ

0: ಸಭಾಪ ಉದ್ದೇಶತ್ ಶ್ರೀಮಂಗಲ ನಾಡುಕಡಂಗಿನ ಕಾಳಿಮಡ ಒಕ್ಕಕರ ಆದ್ಯ ಆಯ್ತು. ಇದೇ ಅಕ್ಟೋಬರ್ 11 ಪೊನ್ನಂಪೇಟೆಲಿ ಕೊಡವು ಒಕ್ಕಡೊಕ್ಕಡ ಸಂಬಂಧ ಪರಿಚಯ ಪೈಪೋಟಿರ ನಮ್ಮೇ ಕಾಳಿಮಡ ಮೋಟೆಯಂಡ ಮುಂದೊಳತನತ್ ನಡುತೊಕ್ಕು ಕೈ ತೆಕ್ಕಿತು. ಪೆದ ದಾಖಲೆ ಮಾಡೋಕ್ಕು ಸೆಪ್ಟೆಂಬರ್ 15 ಆಖಿರಿ ತಾರೀಖು ಆಯ್ತಿಪ್ಪ. ಅವರ ಮಾಹಿತಿಗೆ 9845300828 ನಂಬರ್ನ ಸಂಪರ್ಕ ಮಾಡಲು. ಮಡಿಕೇರಿ ಮಾಜಿ ಪಟ್ಟಳಕಾರರ ಸಂಘದ ರಾಧನೆಂಜ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಹತ್ರ ಅಮರ್ ಜವಾನ್ ಸ್ಮಾರಕದಲ್ಲಿ ಕಾರ್ಗಿಲ್ ಹುತಾತ್ಮಗಳನ್ನ ಪಡೆಯಳಿಯಕ್ಕೆ ಗೌರವ ಒಪ್ಪು ಚಿಟ್ಟದ್ದು. ಭಾರತ ಹತ್ರ ಪಟ್ಟಳಕಾರ 27 ಕಾಲತ್ರ ಬಯ್ಯ ಕಾರ್ಗಿಲ್ ವಾರ್ಲು ಮಾಡಿನ ಪರಾಕ್ರಮತ್ನ ಮಾಜಿ ಪಟ್ಟಳಕಾರ ಈ ಸಂದರ್ಭದಲ್ಲಿ ನೆನಪಿಡತ್ತು. ಸಂಘತ್ರ ಅಧ್ಯಕ್ಷ ಪಾಣಿಕುಟ್ಟಿರ ಕುಟ್ಟಪ್ಪ ಎಂಗಡ ಮುಂದಾಳತನತ್ತು ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಆರ್ಮಿ ಕ್ಯಾಂಟೀನ್ ಪೆರಿಯ ವ್ಯವಸ್ಥಾಪಕ ಲೆಫ್ಟಿನೆಂಟ್ ಕರ್ನಲ್ ಮುಲ್ಲೇರ ಕಾವೇರಿಯಪ್ಪ ಕರ್ನಲ್ ಚೋಂದಮ್ಮ ಕೂಡನಕ್ಕೆ ಮುಖ್ಯ ಪಟ್ಟವು ಪೂ ಹುಟ್ಟಿತು. ಅಮರ್ ಜವಾನ್ ಸ್ಮಾರಕಕ್ಕೆ ಗೌರವ ಒಪ್ಪು ಚಿಟ್ಟತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಂಜ ಮಧ್ಯಾಹ್ನ 29 ಪೊಲಾಕ 10 ಮಜಾನ 6 ತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನ ಆಯೋಜನೆ ಮಾಡಿತ್ತು. ಈ ನೇರ ಸಂದರ್ಶನದಲ್ಲಿ ಐಸಿಐಸಿಐ ಬ್ಯಾಂಕ್ ಬೆಂಗಳೂರು ಹಿಂಗ ತಂಗಡ ಸಂಸ್ಥೆಯಲ್ಲಿ ಖಾಲಿಯುಳ್ಳ ಹುದ್ದೆಕ್ಕೆ ನೇಮಕಾತಿ ಮಾಡುವ ಈ ನೇರ ಸಂದರ್ಶನದಲ್ಲಿ ಪಿಯುಸಿ ಪದವಿ ಪಿಂಯ ಸ್ನಾತಕೋತ್ತರ ಪದವಿ ಪಡೆದಿತ್ತುಳ್ಳ ಅಭ್ಯರ್ಥಿಯ ಕೂಡಿಯಾಡಲು ಅಭ್ಯರ್ಥಿಯ ತಂಗಡ ಒತ್ತ ದಾಖಲೆಯೊಡೆ ಸಂದರ್ಶನಕ್ಕೆ ಹಾಜರಾಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಎಂಗ ಅರಚಿಟ್ಟಿತ್ತು. ಅವರ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ 8 9 6 0 2 0 8 2 6 ಇಂಗಳ ಸಂಪರ್ಕ ಮಾಡಲು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಪಿಂಯ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ವಿನ್ಯ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇಂಗಡು ಕೂಡುಕುಟ್ಟು. ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಉದ್ಯಮತ್ನ ಸ್ಥಾಪನೆ ಮಾಡೋಕ್ಕೆ ಬಯಂದ ಇಂಕು ಓರ್ ದಿನತ್ರ ಉದ್ಯಮಶೀಲತಾ ಅರಿವಿಕೆ ಶಿಬಿರ ಇಂದು ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ ಕೊಯನೂರು ರೋಡ್ ಮಡಿಕೇರಿಯಲ್ಲಿ ನಡಪ. ಈ ಕಾರ್ಯಕ್ರಮದಲ್ಲಿ ಸ್ವಂತ ಉದ್ಯಮತ್ನ ಸ್ಥಾಪನೆ ಮಾಡೋಕ್ಕೆ ಬಯಂದ ಇರಾದೆ ಉಳ್ಳ ಇಂಕು ಉದ್ಯಮಶೀಲತೆ ಪ್ರೇರಣೆ ಸ್ವಂತ ಉದ್ಯಮ ಸ್ಥಾಪನೆ ಕಾಯ್ತು. ಸರ್ಕಾರ ಪಿಂಯ ಹಣಕಾಸು ಸಂಸ್ಥೆಂಜ ಪುರುಡು ಯೋಜನೆರ ಆಯ್ಕೆ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿರ ಮೀದ ಮಾಹಿತಿ ಪಿಂಯ ಬೋರೆ ಕೈಗಾರಿಕಾ ವಿಷಯದ ಮೀದ ಮಾಹಿತಿ ಕೊಡ್ಪ. ಮಡಿಕೇರಿ ಗಾಳಿಬೀಡ್ ಜವಾಹರ್ ನವೋದಯ ಸ್ಕೂಲ್ಗೆ 2027-28 ಸಾಲ ಪುದಿಯದಾಯ್ತು. 6 ಕ್ಲಾಸ್ಗೆ ಕೂಡುವಕ್ಕೆ ಬಯಂದ ಅರ್ಹ ಮಕ್ಕಳ ಅರ್ಜಿಗಾಕಿತ್ತು. ಇಕ್ಕ 5 ಕ್ಲಾಸ್ಲು ಓದಿನುಳ್ಳ ಮಕ್ಕ ಆಯ್ತಿರೊಂಡು ಅರ್ಜಿ ಉಡೋಕ್ಕೆ ಇದೇ ತಿಂಗಳ 31 ಆಖೇರಿನ ಆಳಂಕೆ ಆಯ್ತಿಪ್ಪ. ಅವರ ಮಾಹಿತಿಗೆ HTTPS ನವೋದಯ .gov.in ಇಲ್ಲೆಂಗಿ 9448-1563 ನಂಬರ್ನ ಸಂಪರ್ಕ ಮಾಡಲು. ಇಲ್ಲಿಕ್ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
4: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
7: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
8: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
9: ಘರ್ ಖರ್ಚ್ ಕೆ ಪೈಸೆ ದೋ ಹಸ್ಬೆಂಡ್ ಜೀ,
10: ಈ ರಾಶನ್ ಕೆ 15,000, ಸಬ್ಜಿಯೋ ಕೆ 2,000,
9: ಔರ್ ಲೈಟ್ ಬಿಲ್ ಕೆ
10: ಅಬ್ 0 ರೂಪೆ ಕೈಸೆ ದೂ.
9: ಓಹೋ, ಭೂಲಿ ಗಯಿ ಥಿ, ಅಬ್ ತೋ ಸೋಲರ್ ಪ್ಯಾನಲ್ ಲಗ್ ಗಯೆ ಹೈ ನಾ, ತೋ ಜೋ 4,000 ಬಚೆ ಹೈ ಉಸ್ಸೆ ಶಾಪಿಂಗ್ ಹೋ ಜಾಯೆ.
10: ಪಕ್ಕಾ, ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಜುಡನೆ ಕೆ ಲಿಯೆ ರಿಜಿಸ್ಟರ್ ಕರೆ PM Surya Ghar.gov.in.
11: ಘರ್ ಘರ್ ಸೂರ್ಯ ಘರ್.
12: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखिए, समाधान आपके पास है. टेली मानस के निशुल्क नंबर 14416 पर कॉल करें. कहीं से भी, कभी भी, 24 घंटे यह सुविधा उपलब्ध है. यहाँ आपकी बात सुनी जाती है, समझी जाती है और आपको सही दिशा दी जाती है. आप अकेले नहीं है, मदद बस एक कॉल दूर है.
13: नमस्कार, आकाशवाणी से समाचार प्रभात के साथ मैं मुकेश कुमार. सरकार आज लोकसभा में लोक परीक्षाएं अनुचित साधन रोकथाम संशोधन विधेयक 2026 प्रस्तुत करेगी. संसदीय कार्य मंत्री किरेन रिजिजू ने सभी सांसदों से परीक्षा सुधार विधेयक पर चर्चा में भाग लेने का आग्रह किया. प्रधानमंत्री नरेंद्र मोदी ने परीक्षा सुधारों के लिए प्रौद्योगिकी विशेषज्ञ नंदन नीलेकणी के नेतृत्व में उच्चाधिकार प्राप्त कार्यबल के गठन की घोषणा की. प्रधानमंत्री का युवाओं से भारत के सीमावर्ती गांवों के साथ संबंध मजबूत करने का आग्रह. विकसित गांवों को विकसित भारत की मजबूत नींव बताया. मौसम विभाग ने आज उड़ीसा और छत्तीसगढ़ में अत्यधिक तेज वर्षा की चेतावनी जारी की और भारत की भारोत्तोलन क्वीन मीराबाई चानू ने महिलाओं के 48 किलोग्राम भार वर्ग में राष्ट्रमंडल खेलों का लगातार तीसरा स्वर्ण पदक जीता. ऋषिकांत सिंह को पुरुषों के 60 किलोग्राम भार वर्ग में रजत पदक. सरकार आज लोकसभा में लोक परीक्षा अनुचित साधन रोकथाम संशोधन विधेयक 2026 पेश करेगी. इसके माध्यम से 2024 के लोक परीक्षा अनुचित साधन रोकथाम अधिनियम में संशोधन किया जाएगा. केंद्रीय मंत्री जितेंद्र सिंह ये विधेयक सदन में प्रस्तुत करेंगे. केंद्रीय मंत्रिमंडल ने प्रश्न पत्र लीक और परीक्षा में गड़बड़ियों के मामले में फास्ट ट्रैक अदालतों के गठन तथा कड़े दंड का प्रावधान करने वाले इस विधेयक के मसौदे को शुक्रवार को मंजूरी दी थी. संसदीय कार्य मंत्री किरेन रिजिजू ने परीक्षा सुधार विधेयक पर चर्चा के लिए सभी सांसदों से संसद की कार्यवाही में भाग लेने की अपील की.

0: ಅಕ್ಷರವರಿಯದ ನಮ್ಮ ತಾತ ಮುತ್ತ ತಂದಿರ ಅಜ್ಜಿ ಮುತ್ತಜ್ಜಿಯರ ಸವಿ ನೆನಪುಗಳನ್ನು ಉಳಿಸಿ ಬೆಳೆಸಿದ ವಾಹಿನಿ ಆಕಾಶವಾಣಿ.
1: ಸುಗ್ಗಿ ಮಾಡೋಣ.

ಭಾಷೆ ಬೇರೆ ಬೇರೆ, ಬಾಳಿನ ರೀತಿ ನೀತಿ ವಿಭಿನ್ನ, ಆದರೂ ನಾವೆಲ್ಲರೂ ಒಂದೇ ಎಂದು ಸಮರಸದ ಸಂದೇಶ ಸಾರಿದೆ ಆಕಾಶವಾಣಿ.

ಮಕ್ಕಳು, ಹದಿಹರೆಯದ ಹೂ ಮನಸ್ಸುಗಳು, ತಾಯಂದಿರು, ಕೃಷಿಕ ಬಂಧುಗಳು, ಗಾಯನ ಲೋಕದ ನೂರಾರು ಕೋಗಿಲೆ ಕಾಜಾಣಗಳು, ಇವರೆಲ್ಲರ ಆಡುಂಬಲ ಆಕಾಶವಾಣಿ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:05 ಕಾರ್ಯಕ್ರಮ ಮನದಾಳ. ಇದರಲ್ಲಿ ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಡಿಆರ್ಡಿಒದ ಮಹಾನಿರ್ದೇಶಕರಾಗಿದ್ದ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಷ್ಟಾಚಾರ ಮತ್ತು ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಕೊಡಗಿನ ತಲಕಾವೇರಿಯ ಶ್ರೀ ಜಯಪ್ರಕಾಶ್ ರಾವ್ ಕೆ. 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹತ್ತು:30 ಗಾನ ಭಜಾನದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 0827722288 ಅಥವಾ 2281219. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಂಡಿ ಶಸ್ತ್ರಚಿಕಿತ್ಸೆ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು. 12:35 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಚಿಕಿತ್ಸಾತ್ಮಕ ಯೋಗ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. 11:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ. 12:30 ಪ್ರಚಲಿತ ವಿದ್ಯಮಾನಗಳನ್ನು ತಿಳಿಯುವ ಕಾರ್ಯಕ್ರಮ. 4:00 ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 4:30 ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಈ 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆ ಪ್ರಯುಕ್ತ ಗುರುವಿನ ಮಹತ್ವ, ಈ ಕುರಿತು ಮಾತನಾಡುತ್ತಾರೆ ಕುಶಾಲನಗರದ ದೀಪಾ ತಿಲಕ್. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಬಹುದು. ದೂರವಾಣಿ ಸಂಖ್ಯೆ 0827722288. ಇಂದು 6:51 ಕೃಷಿ ರಂಗ. ಇದರಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿ ಚೊಂಪೆ ಪ್ರಸಾರವಾಗಲಿದೆ. 7:29 ಸುದ್ದಿ ಸಮಾಚಾರ. 7:45 ಭಾವಗೀತೆಗಳನ್ನು ಕೇಳಲಿದ್ದೀರಿ. 8:00 ಸಿರಿಗಂಧ ಕಾರ್ಯಕ್ರಮ. ಇದು ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 8:15 ಸಂಸತ್ ಸಮೀಕ್ಷೆ. 9:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ರಾತ್ರಿ 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:37:42. ಇದೀಗ

ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ದೊರೆ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸೀತಾರಾಮ್ ಕಾರಂತವರ ಸಾಹಿತ್ಯಕ್ಕೆ ಕೆ ಕಲ್ಯಾಣವರು ಸಂಗೀತ ನೀಡಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಾಗಿದೆ. ಹಾಡಿದ್ದಾರೆ ಚಿತ್ರ ಮತ್ತು ಸಂಗಡಿಗರು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಈಗ ಒಂದೆರಡು ಪ್ರಕಟಣೆ. 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ

ಘಟನೆ 2026-27ನೇ ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ತಿಂಗಳ 31ನೇ ತಾರೀಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಹೀಗಿದೆ: https://ssp.postmetric.karnataka.gov.in ಅಥವಾ ಕಾರ್ಯಕ್ರಮಗಳ ವಿವರ, ಸೌಲಭ್ಯ ಪಡೆಯಲು ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ಕಾರ್ಯಕ್ರಮಗಳ ಸರ್ಕಾರಿ ಆದೇಶಗಳಿಗಾಗಿ ಇಲಾಖಾ ವೆಬ್ಸೈಟ್ ವಿಳಾಸ https://bcwd.karnataka.gov.in ಅನ್ನು ನೋಡಬಹುದು ಅಥವಾ ಸಂಪರ್ಕಿಸಬಹುದಾದ ಇಲಾಖಾ ಸಹಾಯವಾಣಿ ಸಂಖ್ಯೆ 8050777004. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದಶ್ರೀ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದಶ್ರೀ.

ಕೆಚ್ಚೆದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚೆದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ. ಶಮವ ನೀಂ ಗಳಿಸಲಿ, ನಾಲ್ಕು ತಪಗಳೇ ಸಾಕು ಭ್ರಮೆಯೊಮಿಕ್ಕೆಲ್ಲ ತಪ ಮಂಕುತಿಮ್ಮ. ಶಮವ ನೀಂ ಗಳಿಸಲಿ, ನಾಲ್ಕು ತಪಗಳೇ ಸಾಕು ಭ್ರಮೆಯೊಮಿಕ್ಕೆಲ್ಲ ತಪ ಮಂಕುತಿಮ್ಮ.

ಕ್ಷಮೆ ಅಂತ ಖಚಿತವಾಗಿ ಹೇಳ್ತಾರೆ. ಕ್ಷಮೆ ಯಾರ ಬಗ್ಗೆ, ಕ್ಷಮೆ ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಕ್ಷಮೆ, ಬಹಳ ಕಷ್ಟ. ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ, ವಿಧಿ ಏನಿದೆಯಲ್ಲ, ಫೇಟ್ ಇದೆಯಲ್ಲ, ಅದು ನಮ್ಮನ್ನು ತುಂಬ ಒರಟಾಗಿ ನಡೆಸ್ಕೊಳ್ಳುತ್ತೆ. ಬಿರುಬು ಅಂದ್ರೆ ಒರಟತನ, ಬಿರುಸು. ಅದನ್ನು ನಾವು ಕೆಚ್ಚದೆಯಿಂದ ಎದುರಿಸ್ಬೇಕು. ಯಾವುದು ನಮ್ಮನ್ನು ಒರಟಾಗಿ ನಡೆಸ್ಕೊಳ್ಳುತ್ತೋ ಅದ್ರ ಜೊತೆ ನಾವು ಅಷ್ಟೇ ಒರಟತನದಿಂದ ನಡ್ಕೋಬೇಕು, ಹೆದರಬಾರ್ದು. ಸಮತೆ, ಎಲ್ಲವನ್ನು ಸಮವಾಗಿ ನೋಡಬೇಕು, ಯಾವುದು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಕುವೆಂಪುರದ ಒಂದು ಕಾದಂಬರಿಯ ಪ್ರಾರಂಭದಲ್ಲಿದೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಎಲ್ಲವೂ ಮುಖ್ಯ ಅನ್ನೋದು, ಮತ್ತು ಯಾವುದೂ ಮುಖ್ಯವಲ್ಲ ಅನ್ನೋದು. ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎವ್ರಿ ಒನ್ ಈಸ್ ಇಂಪಾರ್ಟೆಂಟ್, ನೋ ಒನ್ ಈಸ್ ಇಂಡಿಸ್ಪೆನ್ಸಿಬಲ್ ಅಂತ. ಅದನ್ನು ಸಮತೆ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಅಂತ ಕಾಣುತ್ತೆ. ನಿರ್ಮತ್ಸರತೆ, ಇನ್ನೊಂದು ಹೊಟ್ಟೆ ಕಿಚ್ಚು. ಜಗತ್ತಿನಲ್ಲಿ ಎಲ್ಲ ಕಿಚ್ಚಿಗಿಂತ, ಕಾಳುಗಿಂಚಿಗಿಂತಲೂ ದೊಡ್ಡ ಕಿಚ್ಚು ಅಂದರೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿದೆಯಲ್ಲ, ಅದು ಮತ್ಸರ. ಈ ಮತ್ಸರವನ್ನು ಪಡಬಾರದು. ಈ ನಾಲ್ಕು ಗುಣಗಳು, ಕ್ಷಮೆ, ಕೆಚ್ಚದೆ, ಸಮತೆ, ನಿರ್ಮತ್ಸರತೆ, ಸೋಲ್ಲಿ ಗೆಲ್ಲಿ ಒಂದೇ ರೀತಿ ಇರಬೇಕು, ವಿಧಿ ಜೊತೆ ಧೈರ್ಯದಿಂದ ಇರಬೇಕು, ದೋಷ ಮಾಡಿದವ್ರನ್ನ ತಪ್ಪು ಮಾಡಿದವ್ರನ್ನ ಕ್ಷಮಿಸಬೇಕು, ಶಮ, ಎಲ್ಲ ನಮ್ಮ ಇಂದ್ರಿಯಗಳನ್ನು ಸರಿಯಾದ ರೀತಿ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಈ ನಾಲ್ಕೇ ದೊಡ್ಡ ತಪಸ್ಸು. ಈ ತಪಸ್ಸು ಇದೆಯಲ್ಲ, ತಪಸ್ಸು ಅಂದರೆ ಡಿ ವಿ ಜಿ ಅವರು ಹೇಳೋದು, ನಿತ್ಯ ಜೀವನದ 24 ಗಂಟೆಯಲ್ಲಿ ಮನುಷ್ಯನಾಗಿ ನಾನು ಬದುಕುವಾಗ ಎಚ್ಚರದಿಂದ ಬಾಳುವಂತಹ ಒಂದು ದಾರಿ, ಅದನ್ನೇ ಅವರು ತಪಸ್ಸು ಅಂತ ಹೇಳ್ತಿರೋದು. ಮಿಕ್ಕಿದ್ದೆಲ್ಲ ಭ್ರಮೆ. ಅದು ಬಿಟ್ಟು ನಾನು ಇಷ್ಟು ಮಂತ್ರ ಹೇಳಿದೆ, ಅಷ್ಟು ಜಪ ಮಾಡಿದೆ, ಅಷ್ಟು ಮಾಡಿದೆ ಅಂದರೆ ಅದೆಲ್ಲವೂ ಜಪತಪ್ಪುಗಳಾಗೋದಿಲ್ಲ. ನಿಜವಾದ ಜಪತಪ್ಪುಗಳು ಅಂದರೆ ಕೆಚ್ಚದೆ, ಕ್ಷಮೆ, ಸಮತೆ, ಶ್ರಮ, ಈ ನಾಲ್ಕನ್ನ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ.

ಗಾಂಧೀಜಿಯವರು ಅನೇಕ ನಾಲ್ಕು ನಾಲ್ಕುಗಳ ಬಗ್ಗೆ ಮಾತಾಡ್ತಾರೆ. ನಾಲ್ಕು ತಂತಿ ನಾಲ್ಕು ತಂತಿ ಅಂತ ಬೇಂದ್ರೆಯವರು ಪ್ರಸಿದ್ಧವಾಗಿರೋ ಕವನ ಸಂಕಲನ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು. ಡಿವಿಜಿಯವರು ಜ್ಞಾನಪೀಠವನ್ನು ಪಡೆದೇ ಹೋದರೂ ಕೂಡ ಅವರ ಈ ಕೃತಿನೇ ಯಾವುದೇ ಜ್ಞಾನಕ್ಕೂ ಪೀಠವಾಗಿರುವಂಥ ಕೃತಿ. ಕ್ಷಮೆ, ಕೆಚ್ಚದೆ, ಸಮತೆ, ನಿರ್ಮತ್ಸರತೆ, ಈ ನಾಲ್ಕಕ್ಕೆ ತಪಸ್ಸು, ಮಿಕ್ಕಿದ್ದೆಲ್ಲ

ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಸತಿಯುಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ. ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಸತಿಯುಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ. ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿಹರವರು, ಧೃತಿಯ ತಳೆ ನೀನಂತೂ ಮಂಕುತಿಮ್ಮ. ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿಹರವರು, ಧೃತಿಯ ತಳೆ ನೀನಂತೂ ಮಂಕುತಿಮ್ಮ.

ಸುಂದರವಾಗಿರುವಂಥ ಪದ್ಯ. ಅಂದರೆ ಜೀವನದ ರುದ್ರ ವಿಲಾಸವನ್ನು ನೋಡಿರುವಂಥ ಒಂದು ತತ್ವದರ್ಶಕ, ಒಬ್ಬ ಫಿಲಾಸಫರ್ ಹೇಳಿರುವ ಪದ್ಯ ಇದು. ಮೃತನ ಸಂಸಾರ ಕಥೆ ಶವವಾಹಕರಿಗೆ ಏಕೆ, ಯಾರೋ ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ, ಸತ್ತ ಮೇಲೆ ಹೆಣ, ಎಷ್ಟೇ ಸುಂದರವಾಗಿದ್ದರು ದೇಹ ಸತ್ತ ಮೇಲೆ ಹೆಣ, ಶವವಾಹಕರಿಗೆ ಸತ್ತವನ ಸಂಸಾರದ ಕಥೆ ಯಾಕೆ ಬೇಕು? ಸತಿಯು ಗೋಳಿಡಲಿ, ಸತ್ತವನ ಹೆಂಡತಿ ಬಾಯ್ಬಿಡ್ಕೊಳ್ಳಿ, ಸಾಲಿಗನು ಬಬ್ಬಿಡಲಿ, ಸಾಲ ಕೊಟ್ಟವನು ಅಯ್ಯೋ ನನ್ನ ಸಾಲ ಹೋಯಿತು ಯಾರು ಕೊಡ್ತಾರೆ ಅಂತ ಅವನು ಬಾಯ್ಬಿಡ್ಕೊಳ್ಳಿ. ಜಿತಮನದಿ ಚಿತಿ ಗಟ್ಟಿ ಕೊಂಡೊಯ್ಯುತಿಹರವರು, ಅವರು ಗಟ್ಟಿಯಾದ ಮನಸ್ಸಿನಿಂದ ಆ ಶವವನ್ನು ಶವಾಗಾರಕ್ಕೆ ಸಾಗಿಸ್ತಾ ಇದ್ದಾರೆ, ಸ್ಮಶಾನಕ್ಕೆ ಸಾಗಿಸ್ತಾ ಇದ್ದಾರೆ. ಧೃತಿಯ ತಳೆ ನೀನಂತೂ, ಆ ಹೊತ್ಕೊಂಡು ಹೋಗೋ ಶವವಾಹಕರು ಎಷ್ಟು ಧೈರ್ಯವಾಗಿದ್ದಾರೆ, ಎಷ್ಟು ಮನಸ್ಸನ್ನು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಜಗತ್ತಲ್ಲಿ ನೀನು ಹಾಗೆ ಇರಬೇಕು, ಸ್ವಲ್ಪ ತಪ್ಪಿದ್ರು ಕೂಡ ಈ ಜಗತ್ತಿನಲ್ಲಿ ನೀನು ಪೂರ್ತಿ ಪ್ರಪಾತಕ್ಕೆ ಬಿದ್ದು ಹೋಗ್ತೀಯ ಅನ್ನೋದನ್ನು ಈ ಸತ್ತವ ಸಂಸಾರದ ಒಂದು ರೂಪಕವನ್ನು ಇಟ್ಕೊಂಡು ಬಿವಿಜಿಯವರು ಹೇಳ್ತಿದ್ದಾರೆ. ಯಾಕೆಂದರೆ ಉತ್ತಮವಾಗಿರೋ ಕವಿಗಳು ರೂಪಕದ ಮೂಲಕ ಮಾತಾಡ್ತಾರೆ. ಈಟ್ಸ್ ಇಂಗ್ಲಿಷ್ ಭಾಷೆಯ ಕವಿ ಹೇಳ್ತಾನೆ, ವಿಸ್ಡಮ್ ಫಸ್ಟ್ ಸ್ಪೀಕ್ಸ್ ಥ್ರೂ ಮೆಟಫರ್ ಅಂಥೇಳಿ. ಅಂಥ ಒಂದು ಸಾವಿನ ಮೆಟಫರ್ನ, ಸಾವಿನ ರೂಪಕವನ್ನು ಇಟ್ಕೊಂಡು ಡಿ ವಿ ಜಿಯವರು ಬದುಕಿನ ಬಗ್ಗೆ ಮಾತಾಡ್ತಿದ್ದಾರೆ. ಪದ್ಯ ಕುರಿತಿರುವುದು ಜೀವನವನ್ನು, ಅದಕ್ಕೆ ಬಳಸುವ ಉದಾಹರಣೆ ಸಾವು. ಇದನ್ನು ನೋಡಬೇಕಂದ್ರೆ ಸಾವಿನಿಂದ ಜೀವನದ ಕಡೆಗೆ ನಮ್ಮನ್ನು

0: ಎಚ್ಚರಿಸುವಂತ ಪದ್ಯವಾಗಿ ಇದು ನಮಗೆ ಕಂಡುಬರುತ್ತೆ. ತುಂಬಾ ಮಾರ್ಮಿಕವಾದ ಪದ್ಯ ಇದು ಅಂತ ಹೇಳ್ಬೋದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:59:50.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಡಾಕ್ಟರ್, ನಮ್ಮ ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ?
5: ಅಪ್ರಾಪ್ರಿಯೇಟ್ ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೋಬೇಕು. ಯಾರಿಗೆ ಕಿಡ್ನಿಯಲ್ಲಿ ತೊಂದರೆ ಇಲ್ಲ ಅವ್ರ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನ ಕುಡಿಬೇಕು. ಸ್ಮೋಕಿಂಗ್ ಅನ್ನು ಆದಷ್ಟು ಸ್ಟಾಪ್ ಮಾಡಬೇಕು, ಬಿಕಾಸ್ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿಗೆ ತೊಂದರೆ ಬರುತ್ತೆ, ಕ್ಯಾನ್ಸರ್ಗಳು ಬರಬಹುದು, ಹಾರ್ಟ್ ಅಲ್ಲಿ ಕೂಡ ತೊಂದರೆ ಬರುತ್ತೆ. ಶುಗರ್ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಹಾಗೇನೆ BP ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ನಿಮ್ಮ ಫಿಸಿಷಿಯನ್ಸ್ ರೆಗ್ಯುಲರ್ ಮೀಟ್ ಮಾಡ್ತಾ ಇರಿ, ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾರೆ ಟೇಕ್ ಇಟ್ ಕನ್ಸಿಸ್ಟೆಂಟ್ಲಿ ಅಂಡ್ ಮೇಕ್ ಶೋರ್ ದಟ್ ಯು ಟೆಸ್ಟ್ ಆಲ್ಸೋ ಫ್ರೀಕ್ವೆಂಟ್ಲಿ. ಅದಲ್ದೇ ಸ್ವಲ್ಪ ನಮ್ಮ ಡಯಟ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಇಟ್ಕೋಬಹುದು, ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು, ಎಕ್ಸಸೈಸ್ ಮಾಡಬಹುದು, ಓಡಬಹುದು. ಸೊ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ಎ ರೆಗ್ಯುಲರ್ ಬೇಸಿಸ್, ನಾಟ್ ಜಸ್ಟ್ ದ ಕಿಡ್ನೀಸ್, ನಿಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕಂಟ್ರೋಲ್ ಇರುತ್ತೆ.
6: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900901282
2: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ August 2 ಬೆಳಗ್ಗೆ 11:00 to 12:00 ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. August 2 ಬೆಳಗ್ಗೆ 11:00 to 12:00 ಭೇಟಿಯಾಗೋ

0: ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಪ್ರಸಾರ ಮಾಡುವಂತಹ ಎರಡು ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲಾ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹಾಡು ಸೌಮ್ಯ.
3: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಿಯ ಕೇಳುಗರು ಕರೆ ಮಾಡಬಹುದು, ನಿಮ್ಮಿಷ್ಟದ ಹಾಡನ್ನ ಕೇಳಬಹುದು. ಜೊತೆಗೆ ಆಕಾಶವಾಣಿ ನೀಡುವಂತಹ ನುಡಿಗಟ್ಟನ್ನ ಬಿಡಿಸಿ ಅರ್ಥ ಹೇಳಿ ವಾಕ್ಯ ಮಾಡುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ಹಾಗಿದ್ರೆ ದೂರವಾಣಿ ಸಂಖ್ಯೆ 0827222288 ಅಥವಾ 228129. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಮನದಾಳ.
5: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಡಾಕ್ಟರ್ ಕಲಾಂ ನೆನಪು. ಜುಲೈ 27, ಭಾರತದ ಸನ್ಮಾನ್ಯ ಮಾಜಿ ರಾಷ್ಟ್ರಪತಿಗಳು ಹಾಗೂ ಉಪನ್ಯಾಸ ಕ್ಷೇತ್ರವನ್ನು ಅಪಾರವಾಗಿ ಪ್ರೀತಿಸಿ ಆರಾಧಿಸಿದ ಕವಿ, ಬರಹಗಾರ ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯದಿನದ ಪ್ರಯುಕ್ತ DRDO ಮಹಾನಿರ್ದೇಶಕರಾಗಿದ್ದ ಸಂದರ್ಭ, ಶಿಷ್ಟಾಚಾರ ಹಾಗೂ ಸಮನ್ವಯ ಅಧಿಕಾರಿಗಳಾಗಿದ್ದ ಕೊಡಗು ಜಿಲ್ಲೆ ತಲಕಾವೇರಿ ಮೂಲದ ಶ್ರೀ ಜಯಪ್ರಕಾಶ್ ರಾವ್ ಅವರಿಂದ ಭಾಷಣ.
6: ಭಾರತ ಕಂಡ ಜನಸಾಮಾನ್ಯರ ರಾಷ್ಟ್ರಪತಿ ಎಂದು ಹೆಸರು ಪಡೆದ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೂಲವಾಗಿ ಅವರು ಒಬ್ಬರು ವಿಜ್ಞಾನಿ. ತನ್ನ ಜೀವನದಲ್ಲಿ ವಿಮಾನದ ಪೈಲಟ್ ಆಗಬೇಕೆಂಬ ಒಂದು ದೊಡ್ಡ ಆಸೆ ಹೊತ್ತುಕೊಂಡಿದ್ದ ಡಾಕ್ಟರ್ ಕಲಾಂ ಅವರು ಕಾರಣಾಂತರಗಳಿಂದ ಅವರು ಪೈಲಟ್ ಆಗದೆ ವಿಜ್ಞಾನದ ಹಾದಿಯನ್ನು ಹಿಡಿದರು. ರಾಮೇಶ್ವರದ ಒಂದು ಹಳ್ಳಿಯಲ್ಲಿ ಜನಿಸಿದ ಡಾಕ್ಟರ್ ಕಲಾಂ ಅವರಿಗೆ ಬಡತನ ಮತ್ತು ಮಧ್ಯಮ ವರ್ಗದ ಜನರ ನಡವಳಿಕೆ ಮತ್ತು ಜೀವನ ಕ್ರಮಗಳ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ತಾವೇ ಸ್ವತಃ ತಮ್ಮ ವಿದ್ಯಾರ್ಜನೆಗೆ ಪೂರಕವಾಗಿ ತನ್ನ ಸೋದರ ಸಂಬಂಧಿಯೊಟ್ಟಿಗೆ ರಾಮೇಶ್ವರದ ರೈಲ್ವೆ ಸ್ಟೇಷನ್ನ ಬಳಿ ಹಾಕುವಂಥ ಪತ್ರಿಕೆಗಳನ್ನು ಮನೆ ಮನೆಗೆ ಕೊಟ್ಟು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. ಈ ವೇಳೆ ಅವರಿಗೆ ಜೀವನದ ಹಲವು ಪಾಠಗಳನ್ನು ರಾಮೇಶ್ವರದಲ್ಲಿಯೇ ಕಂಡರು. ಆ ಬಳಿಕ ಅವರು ತಾನು ಪೈಲಟ್ ಆಗಬೇಕೆಂಬ ಇಚ್ಛೆಯಿಂದ ಅವರು ಏರೋನಾಟಿಕಲ್ ಇಂಜಿನಿಯರಿಂಗ್, ವೈಮಾನಿಕ ಇಂಜಿನಿಯರಿಂಗ್ ತೆಗೆದುಕೊಂಡು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಮುಂದೆ ಈ ಪೈಲಟ್ ಪರೀಕ್ಷೆಯಲ್ಲಿ ನಪಾಸಾಗಿ ಒಮ್ಮೆ ಜೀವನದ ಎಲ್ಲ ಉತ್ಸಾಹವನ್ನು ಕಳ್ಕೊಂಡ ಡಾಕ್ಟರ್ ಕಲಾಂ ಹರಿದ್ವಾರ ಋಷಿಕೇಶಕ್ಕೆ ಹೋದಾಗ ಡಾಕ್ಟರ್ ಶಿವಾನಂದ್ ಎಂಬ ಒಬ್ಬರು ಸ್ವಾಮಿ ಅವರಿಗೆ ಹೇಳಿದರು, ಕಲಾಂ, ನಿನ್ನ ಭವಿಷ್ಯದಲ್ಲಿ ಪೈಲಟ್ ಆಗುವುದು ನನಗೆ ಕಾಣ್ತಾ ಇಲ್ಲ, ಆದರೆ ಈ ದೇಶಕ್ಕೆ ಬೇಕಾದಂತಹ ಅತ್ಯಂತ ಯೋಗ್ಯ ಒಬ್ಬ ಉದ್ದಾಮ ವಿಜ್ಞಾನಿಯಾಗುವ ಎಲ್ಲ ಲಕ್ಷಣಗಳು ನನಗೆ ಕಾಣುತ್ತದೆ, ನೀನು ಕೂಡಲೇ ನಿನ್ನ ಗುರಿಯನ್ನು ಬದಲಾಯಿಸಿ ನೀನು ದೇಶಕ್ಕಾಗಿ ಒಬ್ಬ ವಿಜ್ಞಾನಿಯಾಗಿ ಹೊರಬರಬೇಕು ಅಂತ ಹೇಳಿದರು. ಹಾಗೆ ಅವರು HAL, ತದನಂತರ ಇಸ್ರೋ ಯೋಜನೆಯಲ್ಲಿ ವಿವಿಧ ಹಂತದಲ್ಲಿ ಕೆಲಸ ಮಾಡಿ ನಮ್ಮ ದೇಶದ ಪ್ರಥಮ PSLV ರಾಕೆಟ್ನ ಉಡ್ಡಯನ ಕಾರ್ಯದಲ್ಲಿ ಕೂಡ ಗುರುತರವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ವಿಜ್ಞಾನಿಗಳ ಸಮೂಹಕ್ಕೆ ಒಂದು ದೊಡ್ಡ ರೀತಿಯಲ್ಲಿ ಉತ್ತೇಜನವನ್ನು ಕೊಡುತ್ತಾ ಹಾಗೆ ಗುರಿ ಸಾಧನೆಯಲ್ಲಿ ರಾಷ್ಟ್ರ ಪ್ರೇಮವನ್ನು ಮೇಳೈಸಿ ಪ್ರಥಮ ಹಂತದ ನಮ್ಮ ರಾಕೆಟ್ನ ಉಡಾವಣೆಯಲ್ಲಿ ಯಶಸ್ಸನ್ನು ಪಡೆದರು. ನಾವೇನು ಆವತ್ತು ಆ ರಾಕೆಟನ್ನು ನಭೋಮಂಡಲಕ್ಕೆ ಹಾರಿಸಿದ್ದೇವೆ, ಅದರ ಬಳುವಳಿಯಾಗಿ ಹಲವಾರು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಭಾರತಕ್ಕೆ ವಿಜ್ಞಾನ ಮತ್ತು ಆರೋಗ್ಯ ಸೇವೆಗಳಲ್ಲಿ ದೊಡ್ಡ ಒಂದು ಲಾಭ ಆಗಿತ್ತು. ಎಲ್ಲಿವರೆಗೆ ನಾವು ವಿದೇಶದಿಂದ ಆಮದು ಮಾಡಿ ಅಲ್ಲಿಯ ವ್ಯವಸ್ಥೆಗಳನ್ನು

ಅನುಭವಿಸ್ತೇವ ಅಲ್ಲಿವರೆಗೆ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುವುದಿಲ್ಲ ಎಂಬ ಒಂದು ಪರಿಕಲ್ಪನೆ ಡಾಕ್ಟರ್ ಕಲಾಂ ಅವರಿಗೆ ಇಸ್ರೋದಲ್ಲಿ ಇರುವಾಗಲೇ ಇತ್ತು. ನಾವು ಕೇವಲ ರಾಜಕೀಯ, ಪ್ರಜಾಪ್ರಭುತ್ವ, ಸಾಮಾಜಿಕ ಸ್ವಾತಂತ್ರ್ಯ ಬಗ್ಗೆಯೇ ನೋಡುವುದಲ್ಲದೆ ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಂಡು ಅದರಲ್ಲಿ ಸಾಧನೆ ಮಾಡಿ ನಮ್ಮ ದೇಶದವರನ್ನು, ನಮ್ಮ ವಿಜ್ಞಾನಿಗಳನ್ನು ಅದರಲ್ಲಿ ತೊಡಗಿಸಿಕೊಂಡು ಈ ಕಾರ್ಯದಲ್ಲಿ ಮುಂದೆ ಸಾಗಿ ಮುಂದೊಂದು ದಿನ ನಮ್ಮ ಕಾಲಲ್ಲಿ ನಾವೇ ನಿಲ್ಲುವಂಥ ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೆ ಡಾಕ್ಟರ್ ಕಲಾಂ ಅಂಥ ವಿಜ್ಞಾನಿಗಳು, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ ಹೋಮಿ ಬಾಬಾ ಇತ್ಯಾದಿ ಬಹಳ ಜನರು ಈ ಕಲ್ಪನೆಯನ್ನು ಇಟ್ಕೊಂಡು ಅಂದಿನ ಪ್ರಧಾನಿಯವರಿಗೆ ಹೇಳಿದರು, ನಾವು ಈ ಸಾಧನೆ ಮಾಡಬೇಕಾದ್ರೆ ಈ ದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬೆಳೆಸಬೇಕು. ಈ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡುವಂತೆ ಹೇಳಿದರೆ ಒಂದು 20 ವರ್ಷ ಯಾವಾಗಲೂ ತಗೊಳ್ತದೆ. ನಾವೇನು ನೋಡಿದ್ದೇವೆ ಎಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಕೆಲಸ ಭಾಳ ವರ್ಷಗಳ ಹಿಂದೆ ನಡೆದ ಕಾರಣ ಅವರಿಗೆಲ್ಲ ದೊಡ್ಡ ಸಾಧನೆ ಮಾಡಲಿಕ್ಕಾಯಿತು. ಹಾಗೆ 60ರ ದಶಕದ ನಂತರ ಎಲ್ಲಿ ಸ್ವದೇಶಿ ಅಭಿಯಾನದ ಚಿಂತನೆ, ಅಂದರೆ ಆತ್ಮನಿರ್ಭರ್ ಭಾರತ ಅಂತ ಈಗ ಹೇಳ್ತೇವೆ, ಅದರ ಒಂದು ಪರಿಕಲ್ಪನೆಯಿಂದ ನಮ್ಮ ಇಸ್ರೋ ವಿಜ್ಞಾನಿಗಳು ಬಹಳಷ್ಟು ಸಾಧನೆಯನ್ನು ಮಾಡಿದರು, ಬಹಳಷ್ಟು ವಿಜ್ಞಾನಿಗಳಲ್ಲಿ ತೊಡಗಿಸಿಕೊಂಡರು. ಮುಖ್ಯವಾಗಿ ಡಾಕ್ಟರ್ ಕಲಾಂ ಅವರು ಕಂಡುಕೊಂಡಂಥ ಸತ್ಯ ಅಂತ ಹೇಳಿದರೆ, ನಮ್ಮ ಭಾರತ ದೇಶದ ವಿಜ್ಞಾನಿಗಳು ಪ್ರಪಂಚದ ಯಾವುದೇ ದೇಶದ ವಿಜ್ಞಾನಿಗಳಿಗೆ ಕಡಿಮೆ ಇಲ್ಲ. ನಮ್ಮ ದೇಶದ ಜನತೆ ಪ್ರತಿಭಾವಂತರು. ನಮ್ಮ ದೇಶ ದೊಡ್ಡ ಜನಸಂಖ್ಯೆಯ ರಾಷ್ಟ್ರ ಆದರೂ ಕೂಡ ಅದರಲ್ಲಿ ಶೇಕಡವಾರು ನೋಡಿದರೆ 60% ಯುವಜನರಿದ್ದಾರೆ. ಈ ಯುವಜನರು ಈ ದೇಶದ ಮಾನವ ಸಂಪನ್ಮೂಲ ಎನ್ನುವ ಒಂದು ದೊಡ್ಡ ಸಂಪತ್ತು. ಇವರನ್ನು ನಾವು ಸರಿಯಾದ ದಾರಿಯಲ್ಲಿ ತಗೊಂಡು ಹೋದರೆ ಖಂಡಿತವಾಗಿ ನಮ್ಮ ದೇಶಕ್ಕೆ ಬೇಕಾದ ವಿಜ್ಞಾನಿಗಳನ್ನು, ತಂತ್ರಜ್ಞಾನ ಪಂಡಿತರನ್ನು, ಈ ದೇಶಕ್ಕೆ ದೊಡ್ಡ ಕೊಡುಗೆ ನೀಡುವಂಥವರನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಇದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ನಾವು ನಮ್ಮ ವಿಜ್ಞಾನಿಗಳಿಗೆ ಭಾರತದಲ್ಲಿ ನೀವು ಮಾಡಬಲ್ಲರಿ ಎಂಬ ದೊಡ್ಡ ಆತ್ಮಸ್ಥೈರ್ಯವನ್ನು ಕೊಡುವಂಥದ್ದು, ಮತ್ತು ಅಭಿಮಾನ ಮತ್ತು ದೇಶ ಪ್ರೇಮವನ್ನು ತಲೆಯಲ್ಲಿಟ್ಕೊಂಡು ಬಹಳಷ್ಟು ಅಭಿಮಾನಪೂರ್ವಕವಾಗಿ ಕೆಲಸವನ್ನು ಮುಂದುವರಿಸಿ ಸಾಧಿಸುವ ಛಲವನ್ನು ತೆಗೆದುಕೊಂಡ್ರೆ ಸಾಧ್ಯ ಇದೆ ಎಂಬ ದೊಡ್ಡ ಸಂದೇಶವನ್ನು ಡಾಕ್ಟರ್ ಕಲಾಂ ವಿಜ್ಞಾನಿ ಸಮುದಾಯಕ್ಕೆ ನೀಡಿದರು. ಬಹುಶಃ ಇದು ದೊಡ್ಡ ಒಂದು ನಾಯಕತ್ವದ ಕಲೆ. ಸ್ವತಃ ಒಂದು ದೊಡ್ಡ ಯೋಜನೆಯ ನಾಯಕನಾಗಿ ಉತ್ತೇಜನ ನೀಡುವಂಥದ್ದು, ಮತ್ತು ತನ್ನೊಂದಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳಿಗೆ ನೀನು ಮಾಡಬಲ್ಲೆ ಎಂಬ ಒಂದು ದೊಡ್ಡ ಆತ್ಮಸ್ಥೈರ್ಯದ ಒಂದು ಕಿಚ್ಚನ್ನು ಬೆಳಗುವಂಥದ್ದು, ಮತ್ತು ಜೊತೆಯಾಗಿ ಅವರೊಟ್ಟಿಗೆ ಕೆಲಸ ಮಾಡಿ ಯಶಸ್ಸು ಸಿಕ್ಕಿದಾಗ ಯಶಸ್ಸಿನ ಪಾಲನ್ನು ಎಲ್ಲರಿಗೂ ಕೊಟ್ಟುಕೊಂಡು ಸೋಲಾದಾಗ ಒಬ್ಬ ಶ್ರೇಷ್ಠ ನಾಯಕನಂತೆ ಆ ಸೋಲನ್ನು ತನ್ನ ಭುಜದ ಮೇಲಿರಿಸಿ ಮುಂದೆ ಹೋಗೋಣ, ಈ ಸೋಲೇ ನಮ್ಮ ಯಶಸ್ಸಿನ ಸೋಪಾನ, ಹಾಗಾಗಿ ಅಂಥ ಒಂದು ಧೋರಣೆ ಮತ್ತು ಕಲ್ಪನೆಯೊಂದಿಗೆ ಈ ಡಾಕ್ಟರ್ ಕಲಾಂ ಅವರು ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಪವಾಡ ಪುರುಷರಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ನಡೆದು ಹೋಯಿತು. ಹೀಗಾಗಿ ಪ್ರಪಂಚದ ಕೇವಲ 6 ರಾಷ್ಟ್ರಗಳಲ್ಲಿ ಮಾತ್ರ ಈ ರಾಕೆಟ್ ಉಡಾವಣೆ ತಂತ್ರ ಮತ್ತು ಇದೆಲ್ಲ ಈ ವ್ಯವಸ್ಥೆಗಳು ಇದ್ದಲ್ಲಿ ಆ 6 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ಕೂಡ ಸೇರಿದೆ ಅಂತ ಹೇಳುವುದು ಬಹಳ ಅಭಿಮಾನಪೂರ್ವಕವಾದ ಸಂಗತಿ. ಹೀಗಾಗಿ ಕಲಾಂರು ಹಾಕಿಕೊಟ್ಟ ನಾಂದಿ ಹಾಡಿದ ಇಂಥ ಕೆಲಸಗಳಿಗೆ ಜನರು, ವಿಜ್ಞಾನಿಗಳು, ನಮ್ಮ ದೇಶದ ವಿದ್ಯಾವಂತರು, ವಿಜ್ಞಾನ ಕ್ಷೇತ್ರದಲ್ಲಿ ಓದಿದವರೆಲ್ಲ ಚೆನ್ನಾಗಿ ಸ್ಪಂದಿಸಿದರು. ಹೀಗಾಗಿ ಇವತ್ತು ಇಸ್ರೋ ಬಹಳಷ್ಟು ಸಾಧನೆ ಮಾಡಿ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಿ ಸಾಧನೆಯನ್ನು ಮಾಡಿತು. ಆ ಬಳಿಕ ಡಾಕ್ಟರ್ ಕಲಾಂ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ DRDO ಅದಕ್ಕೆ ಪದಾರ್ಪಣೆ ಮಾಡಿ ಅಲ್ಲಿ ಕೂಡ ಅವರು ಹೈದರಾಬಾದ್ನಲ್ಲಿ ಎಲ್ಲಿ ರಾಕೆಟ್ ತಂತ್ರಜ್ಞಾನಕ್ಕೆ ಬಹಳ ಹತ್ತಿರವಾದಂಥ ಕ್ಷಿಪಣಿ ತಂತ್ರಜ್ಞಾನದ ವ್ಯವಸ್ಥೆಯಿದ್ದ DRDL ಹೈದರಾಬಾದ್ನಲ್ಲಿ ಅದರ ಮುಖ್ಯಸ್ಥರಾಗಿ ನಮ್ಮ ದೇಶಕ್ಕೆ, ಸೈನ್ಯಕ್ಕೆ, ವಿವಿಧ ವಿಭಾಗಗಳಿಗೆ ಬೇಕಾದ ರಾಕೆಟ್ ತಂತ್ರಜ್ಞಾನಕ್ಕೆ ಮುದ ಕೊಡುವ ವಿಚಾರದಲ್ಲಿ ಹೆಗಲು ಕೊಟ್ಟರು. ಹೀಗಾಗಿ ನಮ್ಮ ಕ್ಷಿಪಣಿ ಯೋಜನೆಗಳಾದ ಅಗ್ನಿ, ಪೃಥ್ವಿ, ನಾಗ್, ಆಕಾಶ್ ಇಂಥದೆಲ್ಲ ಬೇರೆ ಬೇರೆ ಹಂತದ ಕ್ಷಿಪಣಿಗಳನ್ನು ಉಡ್ಡಯನ ಮಾಡುವುದು ಮತ್ತು ಕರಾರುವಕ್ಕಾಗಿ ಅದನ್ನು ಗುರಿ ಸಾಧನೆಗೆ ಬಳಸುವಂಥ ಒಂದು ಕೆಲಸದಲ್ಲಿ ಹೈದರಾಬಾದ್ನಲ್ಲಿ ಸೇರಿದಂತಹ ನಮ್ಮ ವಿಜ್ಞಾನಿಗಳು ದೊಡ್ಡ ಸಾಧನೆಯನ್ನು ಮಾಡಿ ಯಶಸ್ಸನ್ನು ಪಡೆದರು. ಕಲಾಂರ ಒಂದು ಯೋಜನೆ ಅಂತ ಹೇಳಿದರೆ ಈ ರಾಷ್ಟ್ರೀಯ ಯೋಜನೆಯಲ್ಲಿ ಕೇವಲ ಸರ್ಕಾರಿ ಸೌಮ್ಯದ ಸಂಸ್ಥೆಗಳಲ್ಲದೆ ದೇಶದಲ್ಲಿ ತಂತ್ರಜ್ಞಾನದಲ್ಲಿ ತೊಡಗಿಸಿಕೊಂಡಂಥ ಬೇರೆ ಖಾಸಗಿಯವರನ್ನು ಕೂಡ ತಮ್ಮೊಟ್ಟಿಗೆ ಕರೆದೊಯ್ದು, ಅದೂ ಅಲ್ಲದೆ ಶೈಕ್ಷಣಿಕವಾಗಿ ವಿಶ್ವವಿದ್ಯಾಲಯದಲ್ಲಿರುವ ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳು ಅವರನ್ನು ಜೊತೆಯಲ್ಲಿ ಇರಿಸಿಕೊಂಡು ಇದೊಂದು ಸಾಮೂಹಿಕ ರಾಷ್ಟ್ರೀಯ ಯೋಜನೆ

ಇದೆಲ್ಲ ನಮ್ಮ ಯೋಜನೆ ಅಂತೇಳಿ ಮುಂದೆ ಸಾಗಿ ಆ ಕ್ಷಿಪಣಿ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಕೂಡ ಡಾಕ್ಟರ್ ಕಲಾಂರು ದೊಡ್ಡ ಸಾಧನೆ ಮಾಡಿದರು. ಆ ಬಳಿಕ ನಮಗೆ ಯಾವಾಗಲೂ ಸಹಾಯ ನೀಡುವಂಥ ರಾಷ್ಟ್ರ ರಷ್ಯಾ. ರಷ್ಯಾದಲ್ಲಿ ಈ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಬಹಳ ಮುಂದೆ ಹೋದ ಕಾರಣ ಅವರು ರಷ್ಯಾದೊಂದಿಗೆ ಕೈ ಜೋಡಿಸಿ ಬ್ರಹ್ಮೋಸ್ ಎಂಬ ಒಂದು ಕ್ಷಿಪಣಿ ತಂತ್ರಜ್ಞಾನ ವ್ಯವಸ್ಥೆಯನ್ನು ಭಾರತದಲ್ಲೇ ಪ್ರಾರಂಭ ಮಾಡಿದರು. ಸಮ ಪಾಲ್ಗಾರಿಕೆಯಲ್ಲಿ ರಷ್ಯಾ ಮತ್ತು ಭಾರತದ ವಿಜ್ಞಾನಿಗಳು ಸೇರಿ ಬ್ರಹ್ಮೋಸ್ ಎಂಬ ಬಹಳ ಉನ್ನತವಾದ ಹಾಗೂ ಮುಂದಿನ ತಲೆಮಾರಿನ ಕ್ಷಿಪಣಿಯನ್ನು ಇಲ್ಲಿಯೇ ರಚಿಸಿ ನಮ್ಮದೇ ದೇಶದ ಸಾರ್ವಜನಿಕ ಉದ್ಯಮ ಕ್ಷೇತ್ರದಲ್ಲಿ ಅದನ್ನು ಉತ್ಪನ್ನ ಮಾಡಿ ನಮ್ಮ ಸೈನ್ಯದ ಮೂರು ಭಾಗಗಳಿಗೆ ಅವರಿಗೆ ಬೇಕಾದ ಅನುಕೂಲ ಮಾಡಿಕೊಂಡು ತೊಡಗಿಸಿಕೊಂಡು ಅದನ್ನು ಯೋಜನೆ ಮಾಡುವಲ್ಲಿ ಕೂಡ ಡಾಕ್ಟರ್ ಕಲಾಂ ಅವರು ಸಾಧನೆ ಮಾಡಿದರು. ಹೀಗಾಗಿ ಈ ಬ್ರಹ್ಮೋಸ್ ಎಂಬುದು ನಮ್ಮ ಸೈನ್ಯದ ನಿಜವಾದ ಬ್ರಹ್ಮಾಸ್ತ್ರ. ಇನ್ನು ಉಳಿದ ವಿಚಾರದಂತೆ ಏನು ಹೇಳ್ಬೋದು ಅಂತೇಳಿದ್ರೆ, ಇತ್ತೀಚೆಗೆ ನಡೆದಂಥ ಸಿಂಧೂರ್ ಆಪರೇಷನ್ನಲ್ಲಿ ಹೇಗೆ ನಮ್ಮ ದೇಶದ ಸ್ವಾತಂತ್ರ್ಯ ಕಾಪಿಡುವಲ್ಲಿ ನಮ್ಮ ಸೈನ್ಯ ಒಂದಿಷ್ಟು ಹಿಂದಕ್ಕೆ ಸಾಗದೆ ವೈರಿಯ ಎಲ್ಲ ದಾಳಿಗಳನ್ನು ಎದುರಿಸಿ ಯಾವುದೇ ತೊಂದರೆಗಳನ್ನು ನಮ್ಮ ಭಾರತದ ಜನರಿಗೆ ಆಗದಂತೆ ಹಲವು ತಿಂಗಳವರೆಗೆ ನಡೆಸಿ ವಿಜಯ ಸಾಧಿಸಿದ್ದಾರಲ್ಲ, ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ಕಲಾಂ ಅಂಥ ಮೇಧಾವಿ ವಿಜ್ಞಾನಿಗಳು ಮಾಡಿದಂಥ ಅವಿರತ ಸೇವೆ ಮತ್ತು ಅವರ ಪರಿಕಲ್ಪನೆ ಖಂಡಿತವಾಗಿಯೂ ಈ ಸಾಧನೆಗೆ ಮೂಲಭೂತ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಹೀಗೆ ಇದು ಈ ದೊಡ್ಡ ಭಾರತ ಮಾತೆಯ ಆತ್ಮನಿರ್ಭರ ಯೋಜನೆಗೆ ನಾಂದಿ ಹಾಡಿದ ವಿಜ್ಞಾನಿಗಳನ್ನು ನಾವು ಯಾವತ್ತೂ ಪ್ರಾತಸ್ಮರಣೀಯರು ಎಂದು ತಿಳ್ಕೊಳ್ಬೇಕು. ಹೀಗಾಗಿ ಅಲ್ಲಿ ಹೋದಂಥ ಅಲ್ಲಿ ನಡೆದಂಥ ಇಂಥ ಬೆಳವಣಿಗೆಯಿಂದೇ ಭಾರತಕ್ಕಾಗಿ ಕೆಲಸ ಮಾಡುವಂಥ ಸೇನಾನಿಗಳು ಹುಟ್ಕೊಂಡ್ರು ನಮ್ಮ ವಿಜ್ಞಾನಿಗಳು, ನಮ್ಮ ತಂತ್ರಜ್ಞಾನಿಗಳು. ನಾವು ಭಾರತಕ್ಕೆ ಸೇವೆ ಮಾಡಿದರೆ ಒಂದು ದೊಡ್ಡ ಆತ್ಮಾಭಿಮಾನ ನಮಗೆ ಸಿಗ್ತದೆ ಅಂತ ಹೇಳಿ ಅವರು ಬೇರೆ ಯಾವ ಉದ್ಯೋಗದ ಆಮಿಷ ಇಲ್ಲದೆ ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತು ನಾವು ಬಹಳ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ. ತನ್ಮೂಲಕ ಹಲವಾರು ಕೋಟಿ ಡಾಲರ್ಗಳಿಗೆ ನಾವು ನೀಡುವಂತಹ ನಮ್ಮ ದೇಶದ ಕರೆನ್ಸಿಯನ್ನು ನಾವು ಉಳಿಸಿಕೊಂಡಿದ್ದೇವೆ, ಅಪಮೌಲ್ಯ ಆಗದ ಹಾಗೆ ನಾವು ಯೋಚನೆ ಮಾಡಿದ್ದೇವೆ. ಹೀಗಾಗಿ ನಮಗೆ ಈ ಶಸ್ತ್ರಾಸ್ತ್ರಗಳ ಬೇಡಿಕೆಗಾಗಿ ನಾವು ಮುಂದುವರಿದ ರಾಷ್ಟ್ರಗಳ ಹತ್ರ ಕೈ ಜೋಡಿಸಿ ಬೇಡುವ ಮತ್ತು ಪ್ರತಿ ವರ್ಷವೂ ಅದನ್ನು ಆಧುನೀಕರಣಕ್ಕಾಗಿ ಕೈಚಾಚುವ ಒಂದು ದೊಡ್ಡ ಗುಲಾಮಗಿರಿಯ ಪ್ರವೃತ್ತಿಯನ್ನು ಡಾಕ್ಟರ್ ಕಲಾಂ ಅವರು ನಿಲ್ಲಿಸಿದರು. ಹೀಗಾಗಿ ಇದು ನಿರಂತರವಾಗಿ ಇದೆ ಸಾಗಿದೆ. ಮತ್ತು ಈ ಪ್ರಸಕ್ತ ವರ್ಷದಲ್ಲಿ ಈ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ದೇಶದ ಉಳಿದೆಲ್ಲ ವೈಜ್ಞಾನಿಕ ಸಂಸ್ಥೆಗೆ ಕೈ ಜೋಡಿಸಿ 65% ನಮ್ಮ ಬೇಡಿಕೆಗಳನ್ನು ಸ್ವದೇಶವಾಗಿ ರಚನೆ ಮಾಡಿ ಅದನ್ನು ಅಭಿವೃದ್ಧಿಗೊಳಿಸಿ ಉತ್ಪನ್ನ ಮಾಡುವಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಅದೇನು ದೊಡ್ಡ ಸಣ್ಣ ಸಾಧನೆಯಲ್ಲ. ಹೀಗಾಗಿ ಪ್ರತಿ ವರ್ಷವೂ ನಾವು ಈ ಸ್ವದೇಶಿ ಅಭಿಯಾನದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಮುಂದೆ ಇಡ್ತಾ ಹೋಗ್ತೇವೆ. ಮುಂದೊಂದು ದಿನಗಳಲ್ಲಿ ಭಾರತ ಸದೃಢ ಬಲಶಾಲಿ ರಾಷ್ಟ್ರ ಅಂದರೆ ಸೂಪರ್ ಪವರ್ ಆಗಲಿಕ್ಕೆ ಏನೂ ತೊಂದರೆಗಳೇ ಇಲ್ಲ ಅಥವಾ ಅದಕ್ಕೆ ಆ ದಿನಗಳು ದೂರ ಇಲ್ಲ. ಇದನ್ನೇ ಡಾಕ್ಟರ್ ಕಲಾಂ ಅವರು ತಮ್ಮ ಚಿಂತನೆಯಲ್ಲಿ ಹೇಳಿದರು, ವಿಷನ್ ಇಂಡಿಯಾ 2020 2020 ಭಾರತ ಈ ಮಹತ್ ಸಾಧನೆಯನ್ನು ಮಾಡ್ತದೆ ಅದಕ್ಕೆ ಸಂಶಯವೇ ಇಲ್ಲ ಅಂತೇಳಿ. ಡಾಕ್ಟರ್ ಕಲಾಂ ಅವರಿಗೆ ಈಗ ನಮ್ಮನ್ನೇನು ಇಲ್ಲ, ಆದರೆ ಅವರು ಎಂಥ ಕನಸುಗಳನ್ನು ಕಂಡರು ಆ ಕನಸುಗಳೆಲ್ಲ ನನಸಾಗಿ ದೇಶಕ್ಕೆ ಒಳಿತನ್ನು ಮಾಡಿದೆ, ದೇಶದ ಜನತೆಗೆ ಯುವ ಜನರಿಗೆ ಸ್ಪಷ್ಟ ಮಾರ್ಗದರ್ಶನವನ್ನು ಕೊಟ್ಟಿದೆ. ಹಾಗೆ ಡಾಕ್ಟರ್ ಕಲಾಂ ಹೇಳಿದ್ದುಂಟು, ಸಣ್ಣ ಕನಸುಗಳನ್ನು ಕಾಣುವುದು ಅಪರಾಧ, ಕಂಡರೆ ನೀವು ದೊಡ್ಡ ಕನಸುಗಳನ್ನೇ ಕಾಣಿರಿ. ಕನಸುಗಳು ಹೇಗಿರಬೇಕೆಂದರೆ ನಿಮಗೆ ಆ ಕನಸುಗಳು ದೀರ್ಘವಾದ ನಿದ್ದೆಯನ್ನು ತರಬಾರದು, ಈ ನಿದ್ದೆಯನ್ನು ಕೆಡಿಸುವಂಥ ಕನಸುಗಳಾಗಿ ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ನಿಮ್ಮ ಶ್ರಮ ಮತ್ತು ಎಲ್ಲ ಪರಿತ್ಯಾಗವನ್ನು ತೆಗೆದುಕೊಂಡು ಸತತ ಹೋರಾಟ ಮಾಡಿ ಗುರಿ ಸಾಧನೆ ಮಾಡಿ ಕನಸನ್ನು ನನಸಾಗಿ ಮಾಡಿದರೆ ನಿಮ್ಮ ಜೀವನದ ಒಂದು ಆತ್ಮಾಭಿಮಾನದ ಸಂಕೇತ, ಅಂತೆಯೇ ದೇಶಕ್ಕಾಗಿ ನೀವು ದೊಡ್ಡ ಸೇವೆ ಮಾಡಿದ್ದೀರಿ ಎಂಬ ಒಂದು ತೃಪ್ತಿ ನಿಮ್ಮಲ್ಲಿ ಮೂಡುತ್ತದೆ ಎಂಬುದನ್ನು ಡಾಕ್ಟರ್ ಕಲಾಂ ಅವರು ಯುವ ಜನತೆಗೆ ಹೇಳಿ ದೊಡ್ಡ ಒಂದು ಕಾರ್ಯವನ್ನು ಮಾಡಿದರು. ಹೀಗಾಗಿ ಯಾರು ಯೋಚನೆ ಮಾಡದ ಒಂದು ದೊಡ್ಡ ಸಾಧನೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ತೊಡಗಿಸಿಕೊಂಡು ಮುಂದೆ ಹೋಗಿದೆ ಅಂತ ಹೇಳಿದರೆ ಇವತ್ತೆಲ್ಲ ವಿಶ್ವವೇ ಭಾರತದ ಕಡೆ ನೋಡುತ್ತಾ ಇದೆ. ಒಂದು ರೀತಿಯಲ್ಲಿ ಸರ್ವಾಂಗೀಣ ಪ್ರಗತಿ ಹೊಂದಿದ ಭಾರತ ಈಗ ಎಲ್ಲ ವಿಚಾರದಲ್ಲಿ ವಿಶ್ವಗುರುವಿನ ಒಂದು ಸ್ಥಾನವನ್ನು ಪಡೆದು ಭಾರತವನ್ನು ಜಾಗತಿಕ

0: ಮಟ್ಟದ ಯಾವುದೇ ಶೃಂಗಸಭೆ, ಯಾವುದೇ ಸಮ್ಮೇಳನ, ಯಾವುದೇ ಒಪ್ಪಂದ ಇತ್ಯಾದಿಗಳಿಗೆ ಕಡೆಗಣಿಸುವ ಹಾಗೆ ಇಲ್ಲ. ಇಂಥ ಎಲ್ಲ ವಿಚಾರಗಳಲ್ಲಿ ಭಾರತದ ಯೋಚನೆ, ಭಾರತದ ಪಾಲು, ಭಾರತದ ಹೇಳಿಕೆ, ಭಾರತದ ನಿಲುವಿಗೆ ಖಂಡಿತ ಗೌರವ ಇದೆ. ಇದೆಲ್ಲ ಸಿಗಬೇಕಾದರೆ ಡಾಕ್ಟರ್ APJ ಅಬ್ದುಲ್ ಕಲಾಂರು ವಿಜ್ಞಾನಿಯಾಗಿ ಮಾಡಿದ ಸಾಧನೆ ದೊಡ್ಡದು. ಅವರು ಸ್ವತಃ ಕೆಲಸ ಮಾಡಿದ್ದಲ್ಲದೆ ಒಂದು ದೊಡ್ಡ ಸಮುದಾಯವನ್ನು ತನ್ನೊಟ್ಟಿಗೆ ತೆಗೆದುಕೊಂಡು ಅವರಿಗೆ ಸ್ಪಷ್ಟ ನಾಯಕತ್ವವನ್ನು ಕೊಟ್ಟು ಪ್ರೇರಣೆ ನೀಡಿ ಅವರ ಸಮಸ್ಯೆಗಳಿಗೆಲ್ಲ ಪರಿಹಾರ ಹುಡುಕುತ್ತಾ ಹೋಗಿ ಅವರೊಂದಿಗೆ ಕೆಲಸ ಮಾಡಿ ದೊಡ್ಡ ದೊಡ್ಡ ಯೋಜನೆಗಳೆಲ್ಲ ಫಲಪ್ರದವಾಗಿ ದಡ ಮುಟ್ಟುವಲ್ಲಿ ಏನು ಕೆಲಸ ಮಾಡಿದ್ದಾರ, ಅದು ಇಡೀ ದೇಶಕ್ಕೆ ನಮ್ಮ ಯುವಜನರಿಗೆ ಒಂದು ಆದರ್ಶಪ್ರಾಯ. ಇದು ಈ ನಿರಂತರವಾಗಿ ನಡೆಯಬೇಕು. ನಮ್ಮ ಭಾರತ ಇಂದು ಈ ವಿಚಾರದಲ್ಲಿ ಮತ್ತೆ ಬೇರೆಯವರೊಂದಿಗೆ ಕೈಚಾಚುವ ದೃಷ್ಟಿ ಬರಬಾರದು ಎಂಬ ಒಂದು ದೊಡ್ಡ ಕೆಲಸವನ್ನು ಮಾಡಿದ ಡಾಕ್ಟರ್ APJ ಅಬ್ದುಲ್ ಕಲಾಂರು ರಾಷ್ಟ್ರಪತಿಯಾಗಿಯೂ ಕೂಡ ಬಹಳ ಹೆಸರು ತೆಕ್ಕೊಂಡರು. ಎಲ್ಲಿ ಸರಳತೆ, ಆತ್ಮಾಭಿಮಾನ, ದೇಶಪ್ರೇಮವನ್ನು ಸದಾ ತುಂಬಿಕೊಂಡು ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ತಾನು ಎಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದರೂ ನಾನು ಸರಳವಾಗಿ ಆತ್ಮಾಭಿಮಾನ, ದೇಶಾಭಿಮಾನವನ್ನು ತಲೆಯಲ್ಲಿ ಇರಿಸಿ ನಾನು ಜನರ ಸೇವಕ ಎಂಬುದನ್ನು ಯಾವಾಗಲೂ ತಲೆಯಲ್ಲಿ ಇರಿಸಿಕೊಂಡು ರಾಷ್ಟ್ರಪತಿ ಭವನವನ್ನು ಜನರಿಗೆ ಕೂಡ ಮುಕ್ತವಾಗಿ ತೆರೆದಿಟ್ಟು ಅಂಥ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣಪುಟವನ್ನೇ ಬರೆದು ಹೋಗಿದ್ದಾರೆ. ಹೀಗಾಗಿ ಡಾಕ್ಟರ್ ಕಲಾಂರ ಆದರ್ಶ ಜೀವನ ಕ್ರಮ ಮತ್ತು ಅವರು ಹೇಳಿದ ಮಾತು, ಬರೆದ ವಿಚಾರ, ನೀಡಿದ ಸಂತೋಷ ಸದಾ ಪ್ರಸ್ತುತ ಮತ್ತು ಭಾರತಕ್ಕೆ ಅದು ಯಾವಾಗಲೂ ಮಾರ್ಗದರ್ಶನ ನೀಡುತ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ.
1: ಡಾಕ್ಟರ್ ಕಲಾಂ ನೆನಪು
2: ಮನದಾಳ.
1: ಇದುವರೆಗೆ ಜುಲೈ 27 ಭಾರತದ ಸನ್ಮಾನ್ಯ ಮಾಜಿ ರಾಷ್ಟ್ರಪತಿಗಳು ಹಾಗೂ ಉಪನ್ಯಾಸ ಕ್ಷೇತ್ರವನ್ನು ಅಪಾರವಾಗಿ ಪ್ರೀತಿಸಿ ಆರಾಧಿಸಿದ ಕವಿ, ಬರಹಗಾರ ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯ ದಿನದ ಪ್ರಯುಕ್ತ DRDO ಮಹಾನಿರ್ದೇಶಕರಾಗಿದ್ದ ಸಂದರ್ಭ, ಶಿಷ್ಟಾಚಾರ ಹಾಗೂ ಸಮನ್ವಯ ಅಧಿಕಾರಿಗಳಾಗಿದ್ದ ಕೊಡಗು ಜಿಲ್ಲೆ ತಲಕಾವೇರಿ ಮೂಲದ ಶ್ರೀ ಜಯಪ್ರಕಾಶ್ ರಾವ್ ಅವರಿಂದ ಭಾಷಣ ಆಲಿಸಿದಿರಿ. ಇದಾಗಿತ್ತು ಮನದಾಳ ಕಾರ್ಯಕ್ರಮ.
2: ಪ್ರಸ್ತುತಿ ಎಂ ಶಕುಂತಲ, ನಿರ್ವಹಣೆ PM ಜಗದೀಶ್, ಸಂಕಲನ ಮಮತಾ ಶಾಸ್ತ್ರಿ, ಸಹಕಾರ ಪಂಕಜ್ ಪಿ ಕುರ್ತರ್ಕರ್.
1: ಮನದಾಳ
2: ಮನದಾಳ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಕ್ತಿಗೀತೆಗಳನ್ನ ಕೇಳುತ್ತಿರುವಿರಿ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಸಮಯ 4:16:27. ಇನ್ನು ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಜಯಶ್ರೀ ಅರವಿಂದ ರಚನೆಯ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆಯನ್ನ ಕೇಳೋಣ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
1: ಕೇಳುಗರಿ, ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಕೇಳೋಣ. ಈ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಸಾಹಿತ್ಯ ಜಿ ಉದಯಶಂಕರ್ ಅವರದು.

ಚಿತ್ರ ಎಡೆಯೂರು ಸಿದ್ದಲಿಂಗೇಶ್ವರ, ಗೀತೆಯನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಟಿ ಜಿ ಲಿಂಗಪ್ಪ, ಗೀತರಚನೆ ಹುಣಸೂರು ಕೃಷ್ಣಮೂರ್ತಿ.

ಊರಿ ಜೊತೆ ಸರಸವಾಡುತ್ತ ಲೋಕಪಾಲನೆಯ ಮರೆತು ಹೋದೆಯ. ಬ್ರಹ್ಮ ವಿಷ್ಣುಗಳು ದೂರ ಹೋದರು ಧರ್ಮ ಜ್ಯೋತಿಯ.

ಇನ್ನು ಎಸ್ಪಿ ಪಲ್ಲವಿ ಹಾಡಿರುವ ಈ ಬಂಧ ಅನುಬಂಧ ಚಿತ್ರದ ಗೀತೆ, ರಮೇಶ್ ನಾಯ್ಡು ಅವರ ಸಂಗೀತ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಬೆಂಕಿಯ ಬಲೆ ಚಿತ್ರದ ಗೀತೆ ಹಾಡಿದ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ರಾಜೇ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: Mysore Sandal.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
10: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
9: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSS

0: www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
2: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ ಒನ್ ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಗೆ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
3: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-1282
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: Mysore Sandal.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
10: ಆಕಾಶವಾಣಿ ಮಡಿಕೇರಿ

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ, ಇಂದು ಗುರು ಪೂರ್ಣಿಮೆ ಪ್ರಯುಕ್ತ ಗುರುವಿನ ಮಹತ್ವದ ಕುರಿತು ಮಾತನಾಡುತ್ತಾರೆ ಕುಶಾಲನಗರದ ದೀಪಾ.

ಗುರು ಪೌರ್ಣಿಮೆಯ ನಿಮಿತ್ತ ಇವತ್ತು ನಾವು ಗುರುಗಳಂದ್ರೆ ಏನು, ಗುರುಗಳ ಮಹತ್ವ ಏನು ನಮ್ಮ ಜೀವನದಲ್ಲಿ, ಗುರು ಪೌರ್ಣಿಮೆಯ ಮಹತ್ವ ಏನು, ಈ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ಈ ಧಾವಂತ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಗುರು ಪೌರ್ಣಿಮೆ ಒಂದು ಅತ್ಯಂತ ಮಹತ್ವದ ದಿನ. ಗುರುತತ್ವವೇ ನಮಗೆ ನಿಜವಾಗ್ಲೂ ಚಿರಂತನ ಆನಂದ ಪ್ರಾಪ್ತಿಯ ಮಾರ್ಗವನ್ನು ತೋರಿಸುವಂಥದ್ದು. ಗುರು ಪೌರ್ಣಿಮೆಯ ನಿಮಿತ್ತ ನಾವೆಲ್ಲರೂ ಕೂಡ ಗುರುಗಳ ಬಗ್ಗೆ ತಿಳ್ಕೊಳ್ಳೋದು ಅತ್ಯವಶ್ಯಕ ಆಗಿದೆ. ಆಷಾಢ ಮಾಸದ ಶುದ್ಧ ಹುಣ್ಣಿಮೆಗೆ ಗುರು ಪೌರ್ಣಿಮೆ ಅಂತ ನಾವು ಹೇಳ್ತೇವೆ. ಗುರು ಪೌರ್ಣಿಮೆ ಅಂದರೆ ಗುರುಗಳ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ ದಿನ. ಹಾಗೆ ನೋಡೋದಾದರೆ ಗುರುಗಳು ಮತ್ತು ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಗುರು ಅಂತ ಹೇಳಿದ್ರೆ ಭಗವಂತನ ಸಗುಣ ಸಾಕಾರ ರೂಪ. ಸಾಧನೆಯನ್ನು ಮಾಡುವಂಥ ಪ್ರತಿಯೊಂದು ಜೀವಕ್ಕೆ ಗುರುಗಳು ತತ್ವರೂಪದಲ್ಲಿ ನಿರಂತರವಾಗಿ ಅವ್ರ ಜೊತೆ ಇರ್ತಾರೆ ಮತ್ತು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ಅನಿಸುತ್ತೆ ಅನೇಕ ಪ್ರಸಂಗದಲ್ಲಿ ಭಗವಂತ

ನಮ್ಮ ರಕ್ಷಣೆಯನ್ನು ಮಾಡಿದ್ದಾನೆ, ನಮಗೋಸ್ಕರ ನಮ್ಮ ಮಾರ್ಗವನ್ನು ಸುಗಮ ಮಾಡಿದ್ದಾನೆ ಅಂತ. ಭಗವಂತ ಅವನ ಅನಂತ ಹಸ್ತಗಳಿಂದ ನಮಗೆ ಈ ಒಂದು ಮಾರ್ಗದರ್ಶನ, ಈ ಒಂದು ರಕ್ಷಣೆಯನ್ನು ನೀಡ್ತಾನೆ ಬಂದಿದ್ದಾನೆ. ಆದರೆ ಅದು ನಮ್ಮ ಅಲ್ಪ ಬುದ್ಧಿಗೆ ಗೊತ್ತಾಗೋದಿಲ್ಲ. ಅವರು ನಮಗೋಸ್ಕರ ಏನೆಲ್ಲ ಮಾಡಿದಾರೋ ಅದಕ್ಕೆ ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳ್ಬೋದಷ್ಟೇ. ನಿಜವಾದ ಕೃತಜ್ಞತೆ ಅಂತ ಹೇಳಿದರೆ ಗುರುಗಳು ಹೇಳಿರುವಂಥ ಸಾಧನೆಯನ್ನು ಭಾವಪೂರ್ಣವಾಗಿ, ಅಖಂಡವಾಗಿ, ಹಾಗೆ ತಳಮಳದಿಂದ ಮಾಡುವಂಥದ್ದು. ಹಾಗಾದರೆ ಗುರು ಅಂದರೆ ಏನು? ಗುರು ಅನ್ನೋ ಪದ ಗು ಮತ್ತು ರು ಈ ಎರಡು ಅಕ್ಷರದಿಂದ ಬಂದಿದೆ. ಗುಕಾರ ಅಂದರೆ ಅಜ್ಞಾನರೂಪಿ ಅಂಧಕಾರ, ಮತ್ತು ಋಕಾರ ಅಂದರೆ ಈ ಅಂಧಕಾರವನ್ನು ನಾಶ ಮಾಡುವಂಥ ಜ್ಞಾನರೂಪಿ ತೇಜಸ್ಸು. ಅಜ್ಞಾನರೂಪಿ ಅಂಧಕಾರವನ್ನು ಹೋಗಲಾಡಿಸಿ ಯಾರು ಜ್ಞಾನರೂಪಿ ತೇಜಸ್ಸನ್ನು ನೀಡ್ತಾರೋ ಅವರಿಗೆ ನಾವು ಗುರು ಅಂತ ಹೇಳ್ತೀವಿ. ಗುರುಗಳಿಗೆ ನಿಜವಾಗಲೂ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿಯಾಗಬೇಕು, ಅದಕ್ಕೋಸ್ಕರ ಅವನಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಹೇಳೋದು ಅಷ್ಟೇ ಅಲ್ಲ, ಅದನ್ನು ಅವನಿಂದನೂ ಕೂಡ ಮಾಡಿಸ್ಕೊಳ್ತಾರೆ. ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ಅನೇಕ ಅನುಭೂತಿಗಳನ್ನು ಕೊಡ್ತಾರೆ. ಮತ್ತು ನಾನು ನಿನ್ನೊಟ್ಟಿಗೆ ಇದ್ದೀನಿ ಈ ಒಂದು ಭರವಸೆ ಕೂಡ ಆ ಶಿಷ್ಯನಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಇಲ್ಲಿ ಗುರುಗಳಂತ ಹೇಳಿದ್ರೆ ಅವರ ಗಮನ ಕೇವಲ ಶಿಷ್ಯನ ಐಹಿಕ ಸುಖದ ಕಡೆ ಇರೋದಿಲ್ಲ, ಸಂಪೂರ್ಣವಾಗಿ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿ ಕಡೆ ಗುರುಗಳ ಗಮನ ಇರುತ್ತೆ. ಯಾಕೆಂತ ಹೇಳಿದ್ರೆ ಈ ಐಹಿಕ ಸುಖ ಸಂಪೂರ್ಣ ಪ್ರಾರಬ್ಧವನ್ನೇ ಅವಲಂಬಿಸಿರುತ್ತೆ. ಈ ಗುರುಪರಂಪರೆ ಎಲ್ಲಿಂದ ಪ್ರಾರಂಭ ಆಯಿತು? ನಾವು ನೋಡೋದಾದರೆ ಗುರುಪರಂಪರೆಗೆ ಮೂಲ ಇಲ್ಲ, ಆದರೆ ಶಾಖೆ ಉಪಶಾಖೆಗಳಿದೆ. ಅನಾದಿ ಕಾಲದಿಂದ ನಡೆದು ಬಂದಿರುವಂಥ ಈ ಗುರುಪರಂಪರೆ ಕೊನೆಗೆ ಈಶ್ವರನನ್ನು ತಲುಪುತ್ತೆ. ವೈಷ್ಣವ ಸಂಪ್ರದಾಯದಲ್ಲಿ ಗುರು ಶಿಷ್ಯ ಪರಂಪರೆ ಭಗವಾನ್ ವಿಷ್ಣು ಮತ್ತು ನಾರದರಿಂದ ಪ್ರಾರಂಭವಾಯಿತು ಅಂತ ಅವರು ಪರಿಗಣಿಸ್ತಾರೆ. ಶೈವ ಸಂಪ್ರದಾಯದಲ್ಲಿ ಶಿವನನ್ನು ಆದಿಗುರು ಅಂತ ಹೇಳ್ತಾರೆ. ನಾಥಪಂಥದಲ್ಲಿ ಗುರುಗಳಿಗೆ ಭಗವಂತನಿಗಿಂತಲೂ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾಥಯೋಗಿಗಳು ಕೂಡ ಶಿವನನ್ನು ಆದಿಗುರು ಅಂತ ಪರಿಗಣಿಸ್ತಾರೆ. ಹಾಗಾಗಿ ಗುರು ಪರಂಪರೆಯ ಮೂಲ ನಮಗೆ ಸಿಗೋದಿಲ್ಲ. ಹಾಗೆ ಈ ಗುರುಗಳ ಮಹತ್ವ ಏನು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ, ಗುರುಗಳು ಶಿಷ್ಯನನ್ನು ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನಮ್ಮೆಲ್ಲರ ಜೀವನದಲ್ಲಿ ಗುರುಗಳಿಗೆ ಅಸಾಧಾರಣ ಮಹತ್ವ ಇದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ತುಂಬ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಯಾರಾದರೂ ಒಬ್ಬರದ್ದು ಮಾರ್ಗದರ್ಶನವನ್ನು ಪಡೀತಾ ಇರ್ತೀವಿ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ದೂರದರ್ಶನ ಕೆಟ್ಟು ಹೋಯ್ತು ಅಂದರೆ ಅದನ್ನು ಯಾರು ರಿಪೇರಿ ಮಾಡ್ತಾರೆ ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡು ಬರ್ತೇವೆ. ಅಥವಾ ನಾವು ಯಾವುದಾದ್ರೂ ಒಂದು ಅಪರಿಚಿತ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ನಮಗೆ ಯೋಗ್ಯ ಮಾರ್ಗ ಯಾವುದು ಅಂತ ಗೊತ್ತಾಗೋದಿಲ್ಲ, ಆಗ ಒಬ್ಬರನ್ನ ಕೇಳಿ ವಿಚಾರಿಸ್ತೇವೆ. ನಮಗೆ ಅನಾರೋಗ್ಯ ಆದಾಗ ವೈದ್ಯರ ಸಲಹೆಯನ್ನು ನಾವು ಪಡಿತೇವೆ. ಹೀಗೆ ಯಾವುದಾದ್ರೂ ಒಂದು ಪ್ರಶ್ನೆ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಶಿಕ್ಷಕರ ಹತ್ರ ಹೋಗಿ ಕೇಳ್ಕೊಳ್ತೇವೆ. ಈಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡೋರ ಬಗ್ಗೆ ನಮಗೆ ತುಂಬ ಮಹತ್ವ ಅನಿಸುತ್ತೆ. ಅವರು ನಮ್ಮ ಜೀವನದಲ್ಲಿ ನಮಗೆ ದೊಡ್ಡ ಸಹಾಯ ಮಾಡಿದರು ಅಂತ ನಮಗೆ ಅನಿಸುತ್ತೆ. ಆದರೆ ಈ ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆಗೊಳಿಸುವಂಥ ಗುರುಗಳ ಮಹತ್ವ ಎಷ್ಟಿರ್ಬೋದು ಇದನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಗುರುಗಳ ಮಹಿಮೆಯನ್ನು ಶಬ್ದದಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಗುರುಗಳು ಒಬ್ಬ ಶಿಲ್ಪಿಯ ರೀತಿ, ಒಂದು ಶಿಲೆಯನ್ನು ಕೆತ್ತಿ ಶಿಲ್ಪವನ್ನು ಹೇಗೆ ತಯಾರಿಸ್ತಾರೋ, ಆ ಶಿಲೆಯಲ್ಲಿ ಯಾರಿಗೆ ಮೂರ್ತಿ ಕಾಣಿಸುತ್ತೋ ಅದರಲ್ಲಿನ ಒಂದು ಅನವಶ್ಯಕ ಭಾಗಗಳನ್ನು ತೆಗೆದು ಅದಕ್ಕೆ ಆಕಾರವನ್ನು ನೀಡ್ತಾನೋ ಮತ್ತು ಮೂರ್ತಿಯನ್ನು ಕೆತ್ತುತ್ತಾನೋ, ಅದೇ ರೀತಿ ಗುರುಗಳು ಸಹ ನಮ್ಮ ಜೀವನದಲ್ಲಿನ ದೋಷ, ಅಹಂ, ಮಾಯೆಯ ಆವರಣವನ್ನು ದೂರ ಮಾಡಿ ಶಿಷ್ಯನ ಆಂತರ್ಯದಲ್ಲಿರುವಂಥ ಈಶ್ವರಿ ತತ್ವವನ್ನು ಜಾಗೃತಗೊಳಿಸ್ತಾರೆ. ಕೊನೆಗೆ ತನ್ನ ಶಿಷ್ಯನನ್ನು ತನ್ನ ಸಮಾನವಾಗಿ ಮಾಡಿಬಿಡ್ತಾರೆ. ಹೀಗೆ ನಮಗೆ ಬೇರೆ ಎಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಸ್ಪರ್ಶಮಣಿ ಕಬ್ಬಿಣವನ್ನು ಚಿನ್ನವಾಗಿ ಮಾಡಿಬಿಡುತ್ತೆ, ಆದರೆ ಇನ್ನೊಂದು ಸ್ಪರ್ಶಮಣಿಯನ್ನು ತಯಾರು ಮಾಡೋದಿಲ್ಲ. ಕಲ್ಪತರು ಕೂಡ ನಮಗೇನು ಬೇಕೋ ಅದೆಲ್ಲ ನೀಡುತ್ತೆ, ಆದರೆ ಅದಕ್ಕೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ. ಅದಾದ ಮೇಲೇ ಕಲ್ಪತರು ಕೂಡ ನಮಗೆ ವರವನ್ನು ನೀಡ್ತದೆ. ಗುರುಗಳು ಮಾತ್ರ ಶಿಷ್ಯನನ್ನು ತನ್ನ ಸಮಾನವಾಗಿ ಮಾಡಿಬಿಡ್ತಾರೆ. ಹಾಗೆ ನಮಗೆ ತಂದೆ ತಾಯಿ ನಮಗೆ ಜನ್ಮವನ್ನು ನೀಡ್ತಾರೆ, ಆದರೆ ಗುರುಗಳು ನಮ್ಮನ್ನು ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ

ಹೇಳ್ತಾರೆ, ಗುರುಗಳೇ ಶಿಷ್ಯನ ಪ್ರಚಂಡ ಶಕ್ತಿಯಾಗಿದ್ದಾರೆ. ಗುರು ಅಂದರೆ ಕೇವಲ ದೇಹಧಾರಿ ವ್ಯಕ್ತಿಯಲ್ಲ, ಅವರು ಸರ್ವವ್ಯಾಪಿ ತತ್ವವಾಗಿದ್ದಾರೆ. ಗುರುಗಳು ಬಾಹ್ಯತಃ ಬೇರೆ ಬೇರೆ ಇದ್ದಾರೆ ಅಂತ ಅನಿಸಿದ್ರೂ ಕೂಡ ಆಂತರ್ಯದಿಂದ ಅಂದರೆ ಒಳಗಡೆಯಿಂದ ಒಂದೇ ಆಗಿರ್ತಾರೆ. ಕೆಲವರಿಗೆ ಅನಿಸುತ್ತೆ, ನಾನು ಮೊದಲು ಒಂದು ಗುರುಗಳ ಉಪಾಸನೆಯನ್ನು ಮಾಡ್ತಾ ಇದ್ದೆ, ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ, ಅದು ಯೋಗ್ಯ ಇದೆಯಾ, ಇದರಿಂದ ಮೊದಲಿನ ಗುರುಗಳು ಕೋಪ ಮಾಡಿಕೊಳ್ತಾರ ನನ್ನ ಮೇಲೆ, ಹೀಗೆ ಅನಿಸೋ ಸಾಧ್ಯತೆ ಇದೆ. ಆದರೆ ಇಲ್ಲಿ ನಾವು ಗಮನದಲ್ಲಿಡಬೇಕಾಗಿರೋ ಅಂಶ ಅಂದರೆ ಗುರುತತ್ವ ಒಂದೇ ಆಗಿರುತ್ತೆ. ಹೇಗೆ ಆಕಳಿನ ಎಲ್ಲ ಕೆಚ್ಚಲಿನಿಂದ ಒಂದೇ ರೀತಿಯಲ್ಲಿ ಶುದ್ಧ ನಿರ್ಮಲ ಹಾಲು ಬರುತ್ತೋ, ಅದೇ ರೀತಿ ಪ್ರತಿಯೊಬ್ಬ ಗುರುವಿನಲ್ಲಿ ಕೂಡ ಗುರುತತ್ವ ಒಂದೇ ಆಗಿರುತ್ತೆ. ಅವರಿಂದ ಬರುವಂತಹ ಆನಂದದ ಲಹರಿಗಳು ಕೂಡ ಸಮಾನವಾಗಿರುತ್ತೆ. ಹಿಂದೂ ಧರ್ಮದಲ್ಲಿ ಅನೇಕ ಸಾಧನಾ ಮಾರ್ಗಗಳನ್ನು ಹೇಳಿದ್ದಾರೆ. ಉದಾಹರಣೆಗೆ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಇತ್ಯಾದಿಗಳು. ಯಾವುದೇ ಮಾರ್ಗದಿಂದ ಸಾಧನೆಯನ್ನು ಮಾಡಿದರೂ ಕೂಡ ಒಂದು ನಿರ್ದಿಷ್ಟ ಹಂತದ ತನಕ ಆಧ್ಯಾತ್ಮಿಕ ಉನ್ನತಿಯಾಗುತ್ತೆ. ಆದರೆ ಸಾಧನೆ ಪೂರ್ಣತ್ವ ಆಗಬೇಕಂದ್ರೆ ಕೇವಲ ಗುರುಗಳ ಕೃಪೆಯಿಂದಲೇ ಸಾಧ್ಯ ಆಗುತ್ತೆ. ಹಾಗಾಗಿ ಗುರುಗಳನ್ನು ಬಿಟ್ಟು ನಮಗೆ ಬೇರೆ ತಾರಣೋಪಾಯ ಇಲ್ಲ. ಅಂದರೆ ಗುರುಗಳಿಲ್ಲದೆ ಮುಂದಿನ ಪ್ರಗತಿ ಆಗೋದಿಲ್ಲ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಗುರುಗಳ ಸಾಮರ್ಥ್ಯ ಎಷ್ಟಂತ ಹೇಳಿದ್ರೆ, ಬ್ರಹ್ಮಾಂಡದಲ್ಲಿ ಯಾವುದೇ ವಿಷಯ ಗುರುಗಳಿಗೆ ಅಸಾಧ್ಯ ಅಂತ ಅನಿಸೋದಿಲ್ಲ. ಗುರುಗಳು ತನ್ನ ಶಿಷ್ಯನಿಗೆ ಯಾವುದೇ ರೀತಿಯಲ್ಲಿ ಏನೂ ಕಡಿಮೆ ಆಗದ ಹಾಗೆ ನೋಡಿಕೊಳ್ತಾರೆ. ಅವರು ಯಾವಾಗಲೂ ಕೂಡ ಶಿಷ್ಯನ ಕಲ್ಯಾಣವನ್ನೇ ಮಾಡ್ತಾ ಇರ್ತಾರೆ. ಒಂದು ವೇಳೆ ಶಿಷ್ಯನಿಗೆ ಸಂಕಟ ಬಂದರೂ ಕೂಡ ಆ ಸಂಕಟದಲ್ಲಿ ನಮ್ಮನ್ನು ಸಂಭಾಳಿಸೋರು ಅಥವಾ ಆ ಅಡಚಣೆಗಳನ್ನು ಎದುರಿಸಲಿಕ್ಕೆ ನಮಗೆ ಬಲವನ್ನು ನೀಡೋರು ಯಾರು ಅಂದರೆ ಅದು ಕೇವಲ ಗುರುಗಳು ಮಾತ್ರ. ಬಹಳಷ್ಟು ಬಾರಿ ಅಡಚಣೆಗಳು ಅಥವಾ ಸಂಕಟಗಳು ಬಂದಾಗ ನಾವು ದೇವರನ್ನು ದೂಷಿಸ್ತೇವೆ, ದೇವರು ಯಾಕೆ ನನ್ನ ಜೀವನದಲ್ಲಿ ಹೀಗೆ ಮಾಡ್ದ, ಇಂಥ ಪ್ರಶ್ನೆ ಹಲವು ಬಾರಿ ಕಾಡುತ್ತೆ. ಆದರೆ ನಾವಿಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಗಮನದಲ್ಲಿಡಬೇಕು. ಏನಂದರೆ ನಮ್ಮ ಜೀವನದಲ್ಲಿ ಬರುವಂಥ ಅಡಚಣೆಗಳು ಸಂಕಟಗಳು ಇದ್ಯಾವುದೂ ಕೂಡ ದೇವರು ಮಾಡೋದಲ್ಲ, ಅದೆಲ್ಲವೂ ಕೂಡ ನಮ್ಮ ಕರ್ಮಗಳ ಫಲನೇ ಆಗಿರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಕರ್ಮಫಲ ಸಿದ್ಧಾಂತವನ್ನು ಹೇಳಿದ್ದಾರೆ. ನಾವು ಮಾಡಿದಂತಹ ಪ್ರತಿಯೊಂದು ಫಲ ಆ ವ್ಯಕ್ತಿ ಭೋಗಿಸಬೇಕಾಗತ್ತೆ. ಆದರೆ ಗುರುಗಳು ಆ ಪ್ರಾರಬ್ಧವನ್ನು ಸಹಿಸುವ ಶಕ್ತಿಯನ್ನು ನೀಡಿ ಆ ಎಲ್ಲ ಸಂಕಟಗಳನ್ನು ಪಾರ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೂಡ ನೀಡ್ತಾರೆ. ಹಾಗಿದ್ದಾಗ ಗುರುಗಳಲ್ಲಿ ನಾವು ಏನನ್ನು ಬೇಡಬೇಕು? ಪ್ರತಿಯೊಂದು ವಿಚಾರವೂ ಕೂಡ ಸಾಮರ್ಥ್ಯಶಾಲಿ, ಸರ್ವಶಕ್ತಿಶಾಲಿ, ಸರ್ವಜ್ಞಾನಿ, ಸರ್ವವ್ಯಾಪಿ ಗುರುಗಳಿಗೆ ತಿಳಿದಿರುತ್ತೆ. ಇದು ನಾವು ಯಾವಾಗಲೂ ಗಮನದಲ್ಲಿಡಬೇಕು. ನಮ್ಮ ಭೂತಕಾಲ ಇರ್ಬೋದು, ವರ್ತಮಾನ ಕಾಲ ಅಥವಾ ಭವಿಷ್ಯತ್ ಕಾಲ, ಎಲ್ಲವೂ ಕೂಡ ಗುರುಗಳಿಗೆ ಗೊತ್ತಿರುತ್ತೆ. ನಮ್ಮಲ್ಲಿ ಪಾತ್ರತೆ ಇತ್ತು ಅಂತಾದಲ್ಲಿ ನಾವು ಏನೂ ಕೇಳದಿದ್ರೂ ಸಹ ಗುರುಗಳದನ್ನು ಖಂಡಿತವಾಗ್ಲೂ ನಮಗೆ ನೀಡ್ತಾರೆ. ನಮಗೇನು ಅವಶ್ಯಕತೆ ಇದೆ, ಏನು ಉಪಯುಕ್ತ ಆಗಿದೆ, ಅದು ನಮಗಿಂತ ಹೆಚ್ಚು ಗುರುಗಳಿಗೆ ತಿಳಿದಿರುತ್ತೆ. ಅವರು ನಿರಂತರವಾಗಿ ನಮ್ಮ ಹಿತಕ್ಕೋಸ್ಕರನೇ ಚಡಪಡಿಸ್ತಾ ಇರ್ತಾರೆ. ಆದರೂ ನಮಗೆ ಗುರುಗಳ ಅಥವಾ ಗುರುಸೇವೆಯ ನಿರಂತರ ಧ್ಯಾನ ಧ್ಯಾಸ ನಾವು ಬೇಡಬೇಕಾಗತ್ತೆ. ಸದಾ ನಿಮ್ಮ ಒಂದು ಗುರುಸೇವೆಯ ಪಾತ್ರತೆ ಯೋಗ್ಯತೆ ನನಗೆ ನೀಡಿ ಹೀಗೇನೇ ಬೇಡಬೇಕು. ಶಾಶ್ವತವಾಗಿರುವಂಥ ಆನಂದವನ್ನು ಕೊಡೋದು ಗುರುಗಳ ನಿಜವಾದ ಕಾರ್ಯ. ಆದರೆ ಪ್ರಾರಬ್ಧದಿಂದ ನಮ್ಮ ದುಃಖವನ್ನು ಸಹಿಸಬೇಕಾದ್ರೆ ಆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಗುರುಗಳು ಖಂಡಿತವಾಗ್ಲೂ ನೀಡ್ತಾರೆ. ಹಾಗಾಗಿ ನಾವು ಗುರುಗಳಲ್ಲಿ ನನ್ನ ಪ್ರಾರಬ್ಧವನ್ನು ನಷ್ಟ ಮಾಡಿ ಹೀಗೆ ಬೇಡೋದಕ್ಕಿಂತ ಈ ಪ್ರಾರಬ್ಧವನ್ನು ಸಹಿಸಲಿಕ್ಕೆ ನನಗೆ ಶಕ್ತಿ ಕೊಡಿ ಅಂತ ನಾವು ಬೇಡ್ಕೊಳ್ಬೋದು. ಈ ಗುರುಕೃಪೆ ಹೇಗೆ ಕಾರ್ಯ ಮಾಡುತ್ತೆ ಅಂತ ಹೇಳಿದ್ರೆ, ಗುರುಗಳು ಪ್ರತಿಯೊಂದು ಕಾರ್ಯವನ್ನು ಅವರು ಮಾಡಿಸ್ಕೊಳ್ತಾ ಇರ್ತಾರೆ. ಗುರುಗಳ ಒಂದು ಕಾರ್ಯ ಹೇಗೆ ಅಂದರೆ ಸಂಕಲ್ಪ ಮತ್ತು ಅಸ್ತಿತ್ವ, ಇದ್ರ ಮೂಲಕ ಕಾರ್ಯ ಮಾಡ್ತಾ ಇರುತ್ತೆ. ಸಂಕಲ್ಪ ಅಂದರೆ ಇಂತಹ ಒಂದು ವಿಷಯ ನಡೀಲಿ ಅನ್ನೋ ಒಂದು ವಿಚಾರ ಗುರುಗಳ ಮನಸ್ಸಿನಲ್ಲಿ ಬಂದರೆ ಅದು ತನ್ನಿಂದ ತಾನೇ ಘಟಿಸುತ್ತೆ. ಹಾಗೆಯೇ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿಯಾಗಲಿ ಅನ್ನೋ ಒಂದು ಸಂಕಲ್ಪ ಗುರುಗಳ ಮನಸ್ಸಿಗೆ ಬಂದರೆ ಆಯಿತು, ಶಿಷ್ಯನ ನಿಜವಾದ ಉನ್ನತಿಯಾಗುತ್ತೆ. ಇದನ್ನೇ ಗುರುಕೃಪೆ ಅಂತ ಹೇಳ್ತಾರೆ. ಇನ್ನು ಅಸ್ತಿತ್ವ ಅಂತ

ಹೇಳಿದ್ರೆ ಅಸ್ತಿತ್ವ ಈ ಹಂತದಲ್ಲಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಗುರುಗಳು ಕೇವಲ ಅವರ ಒಂದು ಅಸ್ತಿತ್ವದಿಂದ ಅಥವಾ ಅವರ ಸತ್ಸಂಗದಿಂದ ಶಿಷ್ಯನ ಸಾಧನೆ ಮತ್ತು ಉನ್ನತಿಯನ್ನು ಮಾಡಿಸ್ಕೊಳ್ತಾರೆ. ಹಾಗಾಗಿ ಗುರುತತ್ವ ಎರಡು ಹಂತದಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. ಇಷ್ಟೆಲ್ಲ ನಾವು ಗುರುಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾಗಿ ಗುರುಗಳ ಕೃಪೆ ಆಗಬೇಕಾದ್ರೆ ನಾವೇನು ಮಾಡಬೇಕು? ಹೀಗೆ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಬಂದಿರ್ಬೋದು. ಗುರುಪ್ರಾಪ್ತಿ ಮತ್ತು ಗುರುಕೃಪೆ ಆಗಲಿಕ್ಕೆ ನಾವು ಉತ್ತಮ ಶಿಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅಧ್ಯಾತ್ಮದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ನಾವಾಗಿ ಗುರುಗಳನ್ನು ಮಾಡಿಕೊಳ್ಳಿಕ್ಕೆ ಇರೋದಿಲ್ಲ, ಗುರುಗಳು ಶಿಷ್ಯ ಅಂತ ನಮ್ಮನ್ನು ಸ್ವೀಕಾರ ಮಾಡೋದಿರುತ್ತೆ. ಹಾಗಾಗಿ ನಾವು ಉತ್ತಮ ಶಿಷ್ಯನಾಗಲಿಕ್ಕೆ ಗುರುಗಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ಮಾಡಬೇಕು. ಹಾಗೆ ಅದನ್ನು ತಳಮಳದಿಂದ ಮಾಡಬೇಕಾಗಿರುತ್ತೆ. ಗುರುಗಳು ಅಥವಾ ಸಂತರ ಕಾರ್ಯ ಏನು ಅಂತ ಹೇಳಿದ್ರೆ ಇಡೀ ಸಮಾಜಕ್ಕೆ ಅಧ್ಯಾತ್ಮದ ಒಂದು ಮಾಧುರ್ಯವನ್ನು ನೀಡಿ ಸಾಧನೆಯನ್ನು ಮಾಡಲಿಕ್ಕೆ ಉದ್ಯುಕ್ತ ಮಾಡುವುದೇ ಗುರುಗಳ ಕಾರ್ಯ. ಚುಟುಕಾಗಿ ಹೇಳಬೇಕಂದ್ರೆ ಅಧ್ಯಾತ್ಮ ಪ್ರಸಾರ ಮಾಡುವುದೇ ಗುರುಗಳ ಕಾರ್ಯ. ಹಾಗಾಗಿ ನಾವು ಕೂಡ ಅಧ್ಯಾತ್ಮದ ಪ್ರಸಾರದ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡ್ರೆ ಗುರುಗಳಿಗೆ ಇವನು ನನ್ನವನು ಅಂತ ಅನಿಸುತ್ತೆ. ಅಲ್ಲಿಂದ ಗುರುಗಳ ಕೃಪೆ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಶಿಕ್ಷಕರು ಮತ್ತು ಗುರುಗಳು ಇಬ್ಬರು ಒಂದೇ ಅಂತ ಕಲ್ಪನೆ ಇರುತ್ತೆ, ಆದರೆ ಹಾಗಿರೋದಿಲ್ಲ. ಶಿಕ್ಷಕರು ಅವರ ಶುಲ್ಕವನ್ನು ನೀಡಿದ ತಕ್ಷಣ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಲೆಕ್ಕ ಪೂರ್ಣ ಆಗುತ್ತೆ. ಆದರೆ ಗುರುಗಳು ಆತ್ಮಜ್ಞಾನವನ್ನು ನೀಡೋದ್ರಿಂದ ಗುರುಗಳಿಗೋಸ್ಕರ ನಾವು ಏನು ಮಾಡಿದ್ರೂ ಕೂಡ ಅದು ಅಲ್ಪನೇ ಇರುತ್ತೆ. ಇಂತಹ ಗುರುಗಳ ಮಹಾನತೆ ಅಂತ ಹೇಳಿದ್ರೆ ಶಿಷ್ಯನಿಗೆ ಮೋಕ್ಷ ಪ್ರಾಪ್ತಿಯನ್ನು ಕೂಡ ಮಾಡಿಕೊಡ್ತಾರೆ. ಇಡೀ ಜಗತ್ತಿನಲ್ಲಿ ನಿಜವಾದ ಸಂಬಂಧ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಗುರು ಶಿಷ್ಯ ಸಂಬಂಧ ಮಾತ್ರ. ಗುರುಗಳ ಮಹತ್ವ ಒಮ್ಮೆ ಮನವರಿಕೆ ಆಯಿತು ಅಂದರೆ ನರನಿಂದ ನಾರಾಯಣ ಆಗಲಿಕ್ಕೆ ತಡ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಗುರುಗಳು ದೇವರ ಪ್ರತ್ಯಕ್ಷ ರೂಪನೇ ಆಗಿರ್ತಾರೆ. ಗುರುಗಳನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರನ್ನು ದೇವತೆಗಳು ಕೂಡ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಸಹಜವಾಗಿ ಆ ವ್ಯಕ್ತಿಯ ಕಲ್ಯಾಣ ಆಗುತ್ತೆ. ಇಂತಹ ಒಂದು ಕಲ್ಯಾಣಕಾರಕ ಮಾರ್ಗವನ್ನು ಅನುಸರಿಸೋದೇ ಮನುಷ್ಯ ಜನ್ಮದ ನಿಜವಾದ ಉದ್ದೇಶ ಆಗಿರಬೇಕು. ಆದರೆ ಪ್ರಸ್ತುತ ಮನುಷ್ಯನ ಜೀವನದ ಒಂದು ಸರ್ವೇ ಸಾಮಾನ್ಯ ಉದ್ದೇಶ ಏನಾಗಿರುತ್ತೆ? ಅವನು ಒಂದು ಒಳ್ಳೆ ಶಿಕ್ಷಣ ಸಿಕ್ತು, ಒಂದೊಳ್ಳೆ ನೌಕರಿ ಸಿಕ್ತು, ಅವನೊಂದೊಳ್ಳೆ ಮನೆ ಅಥವಾ ಬಂಗ್ಲೆ ಕಟ್ಟಿದ್ದಾನೆ, ಅವನ ಹತ್ರ ಒಳ್ಳೆ ಗಾಡಿ ಇದೆ, ಇಷ್ಟಿದ್ರೆ ವಾಸ್ತವದಲ್ಲಿ ಅವನ ಒಂದು ಜನ್ಮ ಸಾರ್ಥಕ ಆಯಿತು ಅಂತ ನಾವು ಭಾವಿಸ್ತೇವೆ. ಆದರೆ ವಾಸ್ತವದಲ್ಲಿ ಈಶ್ವರ ಪ್ರಾಪ್ತಿಯೇ ಮನುಷ್ಯ ಜನ್ಮದ ನಿಜವಾದ ಧ್ಯೇಯ. ಆವಾಗಲೇ ಮನುಷ್ಯ ಜನ್ಮದ ಸಾರ್ಥಕತೆ ಕೂಡ ಆಗ್ತದೆ. ಈ ಸಾರ್ಥಕತೆಯನ್ನು ಮಾಡಿಕೊಡೋದು ಗುರುಗಳು. ಗುರುಗಳು ಒಬ್ಬ ಸರ್ವೇ ಸಾಮಾನ್ಯ ಜೀವನವನ್ನು ಮೋಕ್ಷದೆಡೆಗೆ ಕರ್ಕೊಂಡೋಗ್ಲಿಕ್ಕೆ ಸಾಧ್ಯ. ನಾವೆಲ್ಲ ಕೇಳಿದ್ದೇವೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುಕೃಪಾಹಿ ಕೇವಲಂ ಶಿಷ್ಯ ಪರಮ ಮಂಗಲಂ, ಗುರುವಿನಃ ಜ್ಞಾನವಿಲ್ಲ. ಹೀಗೆ ಯಾಕೆ ಹೇಳ್ತಾರೆ ಅಂದರೆ ಸದ್ಗುರುಗಳು ಸಿಕ್ಕದಲ್ಲೇ ಇದ್ದರೆ ಮೋಕ್ಷಕ್ಕೆ ಹೋಗಲು ಸಾಧ್ಯನೇ ಇಲ್ಲ. ಆದ್ದರಿಂದ ಮೊದಲು ಅವರ ಚರಣಗಳನ್ನು ಹಿಡಿಬೇಕು, ಅಂದರೆ ಅವರ ಕೃಪೆಯನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಗುರುಗಳು ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲಿ ಶಿಷ್ಯನನ್ನು ಮೋಕ್ಷಕ್ಕೆ ಅಧಿಕಾರಿಯನ್ನಾಗಿ ಮಾಡಿಬಿಡ್ತಾರೆ. ಸದ್ಗುರುಗಳ ಮಹಿಮೆ ಎಷ್ಟು ಇದೆ ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ ಒಂದು ಪಾರಸಮಣಿ ಕಬ್ಬಿಣವನ್ನು ಚಿನ್ನವನ್ನಾಗಿ ಮಾಡಿಸುತ್ತಲ್ಲ, ಆ ಉಪಮೆಯೂ ಕೂಡ ಸಾಕಾಗೋದಿಲ್ಲ. ಅದಕ್ಕಿಂತಲೂ ಶೀಘ್ರವಾಗಿ ಗುರುಗಳು ಶಿಷ್ಯನನ್ನು ಉದ್ಧಾರ ಮಾಡಿಬಿಡ್ತಾರೆ. ಹಾಗೆ ಒಂದು ಸಾಧನೆಯ ಯಥಾರ್ಥ ಜ್ಞಾನವನ್ನು ಕೂಡ ಗುರುಗಳು ನೀಡ್ತಾರೆ. ಪ್ರಸ್ತುತ ನಾವು ಬಹುತೇಕರು ನಮ್ಮ ದೈನಂದಿನ ಜೀವನ ಅತ್ಯಂತ ಪರದಾಟದಲ್ಲಿ ಕಿರಿಕಿರಿಯಲ್ಲೇ ತುಂಬಿಕೊಂಡ್ಬಿಟ್ಟಿದ್ದೇವೆ. ಜೀವನದಲ್ಲಿ ಮನಃಶಾಂತಿ ಆನಂದವನ್ನು ಪಡೆದುಕೋಸ್ಕರ ನಿರ್ದಿಷ್ಟವಾಗಿ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದು ಎಷ್ಟೋ ಜನಕ್ಕೆ ನಮಗೆ ಗೊತ್ತಿರೋದಿಲ್ಲ. ಗುರುಗಳು ಯಾವ ಸಾಧನೆಯನ್ನು ಮಾಡಿದರೆ ಈ ಒಂದು ಕಿರಿಕಿರಿ, ಈ ಪರದಾಟ ನಾವೇನು ಜೀವನದಲ್ಲಿ ಮಾಡ್ತಾ ಇದ್ದೀವಿ ಅದರಿಂದ ಹೊರಗಡೆ ತೆಗೀತಾರೆ. ಅಂದರೆ ಇವತ್ತಿನ ಸಮಾಜ ಕ್ರಮೇಣ ಗುರುಗಳು, ಅಧ್ಯಾತ್ಮ ಇದರಿಂದ ತುಂಬ ದೂರ ಹೋಗ್ತಾ ಇದೆ. ತಂದೆ ಪುತ್ರನಿಗೆ ಜನ್ಮ ಕೊಡ್ತಾರೆ, ಆದರೆ ಗುರುಗಳು ಅವನನ್ನು ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡಿಸ್ತಾರೆ. ಹಾಗಾಗಿ ಗುರುಗಳನ್ನು ತಂದೆಗಿಂತಲೂ ಶ್ರೇಷ್ಠ ಅಂತ ಪರಿಗಣಿಸ್ತಾರೆ. ಗುರುದರ್ಶನದಿಂದ ಯಾವ ಲಾಭ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಶ್ಲೋಕದ

ನಂತರ ಅದನ್ನು ಹೇಳ್ತಾರೆ, ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂ ಚ ದೈನ್ಯಂಚ ಹರೇ ಶ್ರೀ ಗುರುದರ್ಶನಂ. ಅಂದರೆ ಅರ್ಥ, ಗಂಗೆಯಿಂದ ಪಾಪ ನಾಶ ಆಗತ್ತೆ, ಚಂದ್ರನಿಂದ ತಾಪ ನಾಶ ಆಗತ್ತೆ, ಅಂದರೆ ಮಾನಸಿಕ ಒತ್ತಡ ನಾಶ ಆಗತ್ತೆ, ಮತ್ತು ಕಲ್ಪತರುವಿನಿಂದ ದೈನ್ಯವು ನಾಶ ಆಗತ್ತೆ. ಆದರೆ ಗುರುಗಳ ದರ್ಶನ ಮಾತ್ರದಿಂದಲೇ ಈ ಮೂರು ಪಾಪ ತಾಪ ಮತ್ತು ದೈನ್ಯ ಇದೆಲ್ಲ ಕಷ್ಟಗಳ ಹರಣವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಗುರುಗಳಿಗೆ ಇಷ್ಟೊಂದು ಮಹತ್ವ ಇದೆ. ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳ ಒಂದು ಮಹತ್ವವನ್ನು ಬಿಂಬಿಸುವಂಥ ಇನ್ನೊಂದು ಶ್ಲೋಕ ಇದೆ. ಏನಂದರೆ, ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗೂ ಪಾಯ ಬಲಿಹಾರಿ ಗುರು ಅಪನೇ ಗೋವಿಂದದಿಯೋ ಬತಾಯ. ಅಂದರೆ ಏನು ಹೇಳ್ತಾರೆ ಅಂದರೆ, ಗುರುಗಳೇ ಸಾಧಕನಿಗೆ ಈಶ್ವರ ಪ್ರಾಪ್ತಿ ಮಾಡಿಕೊಡ್ಲಿಕ್ಕೆ ಪ್ರತ್ಯಕ್ಷ ಸಾಧನೆಯನ್ನು ಕಲಿಸ್ತಾರೆ. ಹೇಗೆ ಸೂರ್ಯ ಉದಯಿಸೋದ್ರಿಂದ ಹೂಗಳು ಅರಳುತ್ತವೆ, ಆದರೆ ಸೂರ್ಯ ಹೂಗಳಿಗೆ ಅರಳಲಿಕ್ಕೆ ಹೇಳೋದಿಲ್ಲ. ಅದೇ ರೀತಿ ಗುರುಗಳ ಅಸ್ತಿತ್ವದಿಂದಲೇ ಶಿಷ್ಯನ ಉನ್ನತಿಯಾಗುತ್ತೆ ಅಂತ ಹೇಳ್ತಾರೆ. ಆಗಲೇ ಹೇಳಿದಾಗೆ, ಗುರುಗಳ ಕೃಪೆಯಿಂದ ನಮ್ಮ ಒಂದು ಜೀವನದ ಪ್ರಾರಬ್ಧವನ್ನು ಸಹಿಸಲಿಕ್ಕೆ ಕ್ಷಮತೆಯನ್ನು ಕೊಡ್ತಾರೆ. ಈ ಪ್ರಾರಬ್ಧದಲ್ಲಿ ಸೌಮ್ಯ ಪ್ರಾರಬ್ಧ, ಮಂದ ಪ್ರಾರಬ್ಧ ಮತ್ತು ತೀವ್ರ ಪ್ರಾರಬ್ಧ, ಹೀಗೆ ಹಲವು ಹಂತದ ಪ್ರಾರಬ್ಧಗಳು ಇರ್ತವೆ. ಈ ಸೌಮ್ಯ ಪ್ರಾರಬ್ಧವನ್ನು ಭೋಗಿಸುವ ಕ್ಷಮತೆ ನಮಗೆ ಮಧ್ಯಮ ಸಾಧನೆಯಿಂದ ಸಿಗ್ತದೆ. ಮಧ್ಯಮ ಪ್ರಾರಬ್ಧವನ್ನು ಭೋಗಿಸುವ ಕ್ಷಮತೆ ನಮಗೆ ತೀವ್ರ ಸಾಧನೆಯಿಂದ ಸಿಗ್ತದೆ. ತೀವ್ರ ಪ್ರಾರಬ್ಧವನ್ನು ಭೋಗಿಸುವ ಕ್ಷಮತೆ ಕೇವಲ ಗುರುಗಳ ಕೃಪೆಯಿಂದ ಮಾತ್ರ ಸಿಗುತ್ತೆ. ಕೆಲವ್ರಿಗೆ ಅನ್ನಿಸ್ಬೋದು, ಇವಾಗ ಸಮಾಜದಲ್ಲಿ ಇಂಥ ವೈಜ್ಞಾನಿಕ ಯುಗದಲ್ಲಿ ತುಂಬ ಗ್ರಂಥಗಳು ನಮಗೆ ಸಿಗ್ತವೆ, ಗ್ರಂಥಗಳಿರಬೇಕಾದ್ರೆ ಗುರುಗಳ ಅವಶ್ಯಕತೆ ಏನಿದೆ, ಹೀಗೆ ಎಲ್ಲರಿಗೂ ಅನಿಸುತ್ತೆ. ಆದರೆ ಗ್ರಂಥಗಳಿರಬೇಕಾದರೂ ಕೂಡ ಅದಕ್ಕೆ ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋಣ. ಆಪರೇಷನ್ ವಿಷಯದ ಬಗ್ಗೆ ನಾವು ಎಷ್ಟೇ ಪುಸ್ತಕಗಳನ್ನು ಓದಿದರೂ ಕೂಡ, ನಾವು ಸ್ವತಃ ಯಾರಾದರೂ ಒಬ್ಬರ ತಜ್ಞರ ಮಾರ್ಗದರ್ಶನದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿದ ಹೊರತು ನಮಗೆ ಶಸ್ತ್ರಚಿಕಿತ್ಸೆ ಜ್ಞಾನ ನಿಜವಾಗಲೂ ಗೊತ್ತಾಗೋದಿಲ್ಲ. ಅದೇ ರೀತಿ ನಾವು ಕೇವಲ ಪುಸ್ತಕಗಳನ್ನು ಓದಿ ಈಶ್ವರ ಪ್ರಾಪ್ತಿಯನ್ನು ಮಾಡಿಕೊಳ್ಳೋದು ತುಂಬ ಕಷ್ಟ. ಅದಕ್ಕೋಸ್ಕರ ಪ್ರತ್ಯಕ್ಷ ಮಾರ್ಗದರ್ಶನ ಕೊಡುವಂಥ ಗುರುಗಳ ಅವಶ್ಯಕತೆ ಇರುತ್ತೆ. ಶಿಷ್ಯನ ನಿಜವಾದ ಪ್ರಗತಿ ಗುರುಗಳ ಸಂಕಲ್ಪದಿಂದಲೇ ಮಾತ್ರ ಆಗುತ್ತೆ, ಗ್ರಂಥಗಳು ಸಂಕಲ್ಪ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಗುರು ಪೂರ್ಣಿಮೆಯ ನಿಮಿತ್ತ ನಾವು ಗುರುಗಳ ಬಗ್ಗೆ ತಿಳ್ಕೊಂಡ್ವಿ, ಗುರುಗಳ ಮಹತ್ವವನ್ನು ಕೂಡ ತಿಳ್ಕೊಂಡ್ವಿ. ಗುರುಗಳ ಕೃಪೆಯನ್ನು ನಾವು ಪಡೀಲಿಕ್ಕೆ ನಾವು ತ್ಯಾಗವನ್ನು ಮಾಡಲಿಕ್ಕೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ. ತ್ಯಾಗ ಅಂತ ಹೇಳಿದ್ರೆ ಕೇವಲ ವಸ್ತುಗಳ ತ್ಯಾಗ ಮಾಡೋದಲ್ಲ, ಆ ವಸ್ತುಗಳ ಬಗ್ಗೆ ಇರುವ ಆಸಕ್ತಿಯನ್ನು ಬಿಡೋದು. ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾದ್ರೆ ತನು, ಮನ, ಧನ ಇದನ್ನು ಹಂತ ಹಂತವಾಗಿ ನಾವು ತ್ಯಾಗ ಮಾಡಲಿಕ್ಕಿರುತ್ತೆ. ತನುವಿನ ತ್ಯಾಗ ಅಂದರೆ ಗುರುಗಳ ಕಾರ್ಯಕ್ಕೋಸ್ಕರ ಈ ಶರೀರವನ್ನು ಸವಿಸೋದು. ಯಾವಾಗ ನಾವು ಅಧ್ಯಾತ್ಮ ಪ್ರಸಾರ ಇದನ್ನೆಲ್ಲ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅಥವಾ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತೀವಿ, ಇದರಿಂದ ತನುವಿನ ತ್ಯಾಗ ಆಗುತ್ತೆ. ಮನಸ್ಸಿನ ತ್ಯಾಗ ಅಂದರೆ ನಾಮಸ್ಮರಣೆ ಮಾಡಬಹುದು. ನಮ್ಮ ಇಚ್ಛೆಗಳನ್ನು ತ್ಯಜಿಸಿ ಗುರುಗಳು ಹೇಳಿದಂತಹ ಸಾಧನೆಯನ್ನು ಮಾಡಿದರೆ ಅದು ಮನಸ್ಸಿನ ತ್ಯಾಗ ಆಗುತ್ತೆ. ಉದಾಹರಣೆಗೆ, ನಮ್ಮ ಬಿಡುವಿನ ಸಮಯದಲ್ಲಿ ನಾವು ಟಿವಿಯನ್ನು ನೋಡುವ ಬದಲು ನಾವು ನಾಮಸ್ಮರಣೆಯನ್ನು ಮಾಡಿದರೆ ಅದರಿಂದ ಮನಸ್ಸಿನ ತ್ಯಾಗ ಆಗ್ತದೆ. ಧನದ ತ್ಯಾಗ ಅಂದರೆ ಭಗವಂತನ ಕಾರ್ಯಕ್ಕೋಸ್ಕರ ಧನವನ್ನು ಅರ್ಪಿಸೋದು, ಅದು ಧನದ ತ್ಯಾಗ ಆಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ತ್ಯಾಗಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಪ್ರಾಪಣಾತ್ ಸರ್ವಕಾಮಾನಂ ಪರಿತ್ಯಾಗೋ ವಿಶಿಷ್ಯತೆ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಕಾಮನೆಗಳ ಪ್ರಾಪ್ತಿಗಿಂತ ಅದರ ತ್ಯಾಗದಲ್ಲೇ ಆನಂದ ಇದೆ ಅಂತ. ತ್ಯಾಗದಿಂದ ಮನಸ್ಸಿನಲ್ಲಿ ಇತರರ ಬಗ್ಗೆ ಸದ್ಭಾವನೆ ಮೂಡುತ್ತೆ, ಅವರ ವಿಷಯದಲ್ಲಿ ನಮಗೆ ಪ್ರೇಮ ಅನಿಸುತ್ತೆ. ಕೈವಲ್ಯೋಪನಿಷತ್ತಿನಲ್ಲಿ ಕೂಡ ತ್ಯಾಗ ಒಂದರಿಂದಲೇ ಅಮೃತತ್ವ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ಕಬೀರ ದಾಸರು ಕೂಡ ಹೇಳ್ತಾರೆ, ಗುರು ಸಮಾನದಾತ ಸಾಹಿ ಯಾಚಕ ಶಿಷ್ಯ ಸಮಾನ ತೀನ್ ಹೀ ಲೋಕಕಿ ಸಂಪದಾಸೌ ಗುರುದೀನ ದಾನ. ಅಂದರೆ ಗುರುಗಳಿಗೆ ಸಮಾನರಾದ ದಾನಿ ಯಾರೂ ಇಲ್ಲ, ಶಿಷ್ಯರಿಗೆ ಸಮಾನರಾದ ಯಾಚಕನೂ ಕೂಡ ಯಾರೂ ಇಲ್ಲ. ಮೂರು ಲೋಕಗಳ ಸಂಪತ್ತಿಗಿಂತಲೂ ಕೂಡ ಬೆಲೆ ಬಾಳುವಂಥ ಜ್ಞಾನವನ್ನು ಗುರುಗಳು ಶಿಷ್ಯನಿಗೆ ನೀಡ್ತಾರೆ. ಅದಕ್ಕೋಸ್ಕರ ನಿಜವಾದ ಅರ್ಥದಿಂದ ಗುರುಗಳು ಈ ತ್ರಿಲೋಕದ ಅಧಿಪತಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಅಸಾಧ್ಯ ಅನ್ನೋದು ಯಾವುದೂ ಕೂಡ

ಇಲ್ಲ. ನಮ್ಮ ತ್ಯಾಗದ ಮೂಲಕ ನಮ್ಮ ಉದ್ಧಾರವನ್ನು ಮಾಡಿಸ್ಕೊಳ್ತಾ ಇರ್ತಾರೆ. ಇದಕ್ಕೆ ಈ ವಿಷಯದಲ್ಲಿ ನಾವು ಒಂದು ಉದಾಹರಣೆ ನೋಡ್ಬೋದು. ಶಿರಡಿಯ ಸಾಯಿಬಾಬಾ ಅವರು ನಿಯಮಿತವಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ರು. ಆ ಒಂದು ಸಮಯದಲ್ಲಿ ಒಂದು ಮನೆಗೆ ಅವರು ಭಿಕ್ಷೆಗೆ ಹೋದಾಗ ಅಲ್ಲಿ ಅವರಿಗೆ ಭಿಕ್ಷೆ ಸಿಗೋದಿಲ್ಲ. ಹೀಗೆ ಪದೇ ಪದೇ ಆಗ್ತಾ ಇರುತ್ತೆ. ಪ್ರತಿದಿನ ಹೋಗ್ತಾರೆ, ಅವರು ಭಿಕ್ಷೆ ಕೊಡೋದಿಲ್ಲ, ಆದರೂ ಕೂಡ ಬಾಬಾರವರು ಬರ್ತಾ ಇರ್ತಾರೆ. ಅವರ ಶಿಷ್ಯ ಒಬ್ಬ ಸಾಯಿಬಾಬಾ ಅವರಲ್ಲಿ ಕೇಳ್ತಾರೆ, ಬಾಬಾ ನೀವು ಪದೇ ಪದೇ ಅದೇ ಮನೆಗೆ ಯಾಕೆ ಹೋಗ್ತೀರಾ ಭಿಕ್ಷೆಗೆ? ಅವರು ಯಾವತ್ತೂ ಭಿಕ್ಷೆ ಕೊಟ್ಟೇ ಇಲ್ಲ, ನೀವು ಯಾಕೆ ಈ ಪ್ರಯತ್ನವನ್ನು ಬಿಡ್ತಾ ಇಲ್ಲ ಅಂತ ಕೇಳ್ತಾರೆ. ಆಗ ಬಾಬಾ ಹೇಳ್ತಾರೆ, ಅರೆ ನಾನು ನನಗಾಗಿ ಹೋಗ್ತಾ ಇಲ್ಲ, ಅವ್ರಿಗೋಸ್ಕರ ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ. ಅವರು ಭಿಕ್ಷೆಯನ್ನು ನೀಡಿದರೆ ಅವರ ಸಂಕಟ ನಿವಾರಣೆ ಆಗುತ್ತೆ. ಒಂದಲ್ಲ ಒಂದು ದಿನ ಭಗವಂತ ಅವರಿಗೆ ಸದ್ಬುದ್ಧಿಯನ್ನು ನೀಡ್ತಾನೆ, ಅದಕ್ಕೋಸ್ಕರ ನಾನು ಪ್ರತಿದಿನ ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡ್ತೇನೆ ಅಂತ ಹೇಳ್ತಾರೆ. ಗುರುಗಳು ಎಷ್ಟು ದಯಾಮಯ ಮತ್ತು ಕೃಪಾಮಯರಾಗಿರ್ತಾರಲ್ವಾ, ಈ ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡಿಕೊಳ್ಬೋದು. ಯಾವಾಗ ಸಾಧಕರು ಗುರುಚರಣಗಳಲ್ಲಿ ತಮ್ಮ ತನು ಮನ ಧನವನ್ನು ಅರ್ಪಣೆ ಮಾಡ್ತಾರೋ, ಆಗ ಗುರುಗಳು ಅವರ ಪ್ರಾರಬ್ಧದಲ್ಲಿರುವಂತಹ ಕೊಡಕೊಳ್ಳುವಿಕೆ ಲೆಕ್ಕಾಚಾರವನ್ನೇ ಕಡಿಮೆ ಮಾಡಿಬಿಡ್ತಾರೆ. ಅವರ ಪ್ರಾರಬ್ಧವನ್ನು ಅವರು ಅತ್ಯಂತ ಸುಸಹ್ಯವಾಗಿ ಸಹಿಸಲಿಕ್ಕೆ ಒಂದು ಪೂರಕ ವಾತಾವರಣವನ್ನೇ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ದಾನದ ಸಂದರ್ಭದಲ್ಲಿ ನಾವು ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಸತ್ಪಾತ್ರೆ ದಾನಂ. ಅಂದರೆ ನಾವು ಮಾಡ್ತಾ ಇರೋ ಅರ್ಪಣೆ ಸತ್ಪಾತ್ರವಾಗಿರಬೇಕು. ನಾವು ಕೊಡುವಂಥ ದಾನದ ಯೋಗ್ಯ ವಿನಿಯೋಗ ಆದರೆ ಮಾತ್ರ ಅದರ ಫಲ ನಮಗೆ ಸಿಗುತ್ತೆ. ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ದಾನ ಮಾಡೋರು ಇರ್ತಾರೆ, ಆದರೆ ನಾವೆಲ್ಲರೂ ಇದನ್ನು ಗಮನ ನೀಡಬೇಕು. ನಾವು ಮಾಡುವಂಥ ದಾನ ಸತ್ಪಾತ್ರೆ ದಾನಂ ಆಗಿರಬೇಕು. ಗುರು ಪೂರ್ಣಿಮೆಯ ಒಂದು ಅಂತರ್ಗತ ನಾವು ದಾನವನ್ನು ಮಾಡಿದರೆ 1000 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಅದರದ್ದು ಲಾಭ ನಮಗೆ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಗುರು ಪೂರ್ಣಿಮೆಯ ದಿನ ಗುರುತತ್ವ 1000 ಪಟ್ಟು ಹೆಚ್ಚು ಕಾರ್ಯರತ ಆಗಿರುತ್ತೆ. ಇತರ ದಿನಗಳ ಒಂದು ತುಲನೆಯಲ್ಲಿ ನಾವು ಮಾಡಿದಂತಹ ಆಧ್ಯಾತ್ಮಿಕ ಸಾಧನೆ, ಸೇವೆ, ತ್ಯಾಗ ಇವೆಲ್ಲವಕ್ಕೂ ಕೂಡ 1000 ಪಟ್ಟು ಹೆಚ್ಚು ಲಾಭ ಇರುತ್ತೆ. ಹಾಗಾಗಿ ಗುರು ಪೂರ್ಣಿಮೆ ಅಂತರ್ಗತ ಗುರುಗಳ ಮಹತ್ವವನ್ನು ತಿಳಿಯೋದು, ಗುರುಗಳ ಮನಸ್ಸಿನಂತೆ ನಾವು ಅಧ್ಯಾತ್ಮ ಪ್ರಸಾರದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳುವಂಥದ್ದು, ತ್ಯಾಗ ಮಾಡೋದು, ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದ ಲಾಭ ಇದೆ. ಹಾಗಾಗಿ ಎಲ್ಲ ಶ್ರೋತೃಗಳಲ್ಲಿ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ನಮಸ್ಕಾರ.

ಇಲ್ಲಿಗೆ ಇವತ್ತಿನ ಮಹಿಳಾಲೋಕ ಮುಗಿಯಿತು ಶ್ರೋತೃಗಳೇ. ಮುಂದಿನ ಮಹಿಳಾಲೋಕದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಎಲ್ರಿಗೂ ನಮಸ್ಕಾರ.

0: ಸಮಯ 5:33:45.
1: ಆಕಾಶವಾಣಿ ಮಡಿಕೇರಿ. ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ಶ್ರೋತೃಗಳು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0872228258, 0872728228. ನಮ್ಮ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಕುಳ್ಳ ತಾಲೂಕು ಆಲೇಟಿ ಗ್ರಾಮೀಣ ಶ್ರೀಧರ ಮಾತಾಡೋದು.
0: ಆಲೇಟಿಯಿಂದ ಶ್ರೀಧರ್ ಅವರು, ಹೇಗಿದ್ದೀರಾ ಶ್ರೀಧರ್ ಅವರೇ?
1: ನಾವೆಲ್ಲ ಚೆನ್ನಾಗಿದ್ದೀವಿ ಮೇಡಮ್.
0: ಊರ್ ಕಡೆ ಮಳೆ?
1: ಊರ್ ಕಡೆ ಇಲ್ಲ ಮೇಡಮ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಮಳೆ
0: ಈ ವರ್ಷ, ತುಂಬಾ ಕಡಿಮೆ.
1: ಪುತ್ತೂರು, ನಾನು ನಿನ್ನೆ ಹೋಗಿದ್ದೆ, ಪುತ್ತೂರಲ್ಲೆಲ್ಲ ಮಳೆ ಇಲ್ಲ.
0: ತಾವು ಏನು ಮಾಡ್ತಾ ಇರೋದು, ಕೃಷಿಕರ ಅಥವಾ ಬೇರೆ ಏನಾದ್ರು?
1: ಮೇಡಮ್
0: ಏನೆಲ್ಲ ಬೆಳಿತೀರಾ?
1: ನಾನು ಅಡಿಕೆ.
0: ಈಗ ಅಡಿಕೆಗೆ ಮಳೆ ಇಲ್ಲದೆ ತೊಂದರೆ ಆಗಲ್ವಾ?
1: ತೊಂದರೆ ಆಗ್ಬೋದು ಮೇಡಮ್, ಆದ್ರೆ ಅದು ಈಗ ಅದರ ಈಗ ಗೊತ್ತಾಗ್ಲಿಲ್ಲ, ಅದರ ಬೇಸಿಗೆಯಲ್ಲಿ ನನಗೆ ಅದರ ಪ್ರಭಾವ ಬೀರ್ಬೋದು ಮೇಡಮ್.
0: ಈಗ ಮಳೆ ಇದ್ರೆ ಮಾತ್ರ ಬೇಸಿಗೆಯಲ್ಲಿ ನೀರು ಅಲ್ವಾ?
1: ಹೌದು, ಈಗ ಮಳೆ ಇದ್ರೆ ಮಾತ್ರ ನಮಗೆ ನೀರಿನ ಅಭಾವ ಕಡಿಮೆ ಆಗ್ಬೋದು.
0: ಕಾಯಿ ಕಟ್ಲಿಕ್ಕೆ ತೊಂದರೆ ಆಗೋದಿಲ್ವಾ? ಅಡಿಕೆ ನೀರಿಲ್ಲ ಅಂತ ಹೇಳಿದ್ರೆ
1: ನೀರಿನ ಆಶ್ರಯದಲ್ಲಿ ಅಡಿಕೆ ಗಿಡವನ್ನು ಬೆಳೆಸ್ತೀವಿ ನಾವು. ಅಡಿಕೆ ತೆಂಗಾದ್ರೆ ಹೇಗಾದ್ರೆ ಆಗ್ತದೆ, ಅಡಿಕೆ ಗಿಡಕ್ಕೆ ಅಂತೂ ನೀರು
0: ಬೇಕೇ ಬೇಕು. ಹೌದು,
1: ವಾರಕ್ಕೆ 2 ಸಲ 3 ಸಲ ಆದ್ರೂ ಹಾಕ್ಬೇಕು ಮೇಡಮ್, ಇಲ್ಲಾಂದ್ರೆ ಮುಂದಿನ ವರ್ಷಕ್ಕೆ ಹೊಡೆತ ಬೀಳ್ತೇವೆ.
0: ಹೌದು ಹೌದು. ಈಗ ಇವತ್ತು ಯಾವ ಗೀತೆಗೋಸ್ಕರ ಫೋನ್ ಮಾಡಿದೀರಾ ಶ್ರೀಧರ್ ಅವರು?
1: ಮೇಡಮ್ ನನಗೆ ಹಳೆ ಗೀತೆಗಳನ್ನೇ ನಾನು ಕೇಳೋದು. ದೇವರ ಮಕ್ಕಳು ನಾವೆಲ್ಲ ಅಂತ ಹೇಳಿ ಒಂದು ಹಾಡುದು ಮೇಡಮ್.
0: ಹೌದು
1: ಅಲ್ಲ, ಅದರಲ್ಲಿ ಅದೇ
0: ಟೈಟಲ್
1: ಟೈಟಲ್ ಬರ್ತದೆ.
0: ಹೌದು,
1: ದೇವರ ಮಕ್ಕಳು ನಾವೆಲ್ಲ, ಸ್ಟಾರ್ಟಿಂಗ್ ಅದೇ ಬರ್ತದೆ ಮೇಡಮ್.
0: ಆಯ್ತು, ಪ್ರಸಾರ ಮಾಡುವ ಶ್ರೀಧರ್ ಅವರೇ. ಈಗ ರಸಪ್ರಶ್ನೆಯನ್ನ ಕೇಳಲ ನಿಮ್ಗೆ?
1: ಕೇಳಿ ಮೇಡಮ್, ಗೊತ್ತಿದ್ರೆ
0: ಪ್ರಯತ್ನ ಪಡಿ ಅಷ್ಟೇ.
1: ಆಯ್ತು.
0: ಕರ್ನಾಟಕ ರಾಜ್ಯದ ಬಾವುಟದಲ್ಲಿರುವ ಬಣ್ಣಗಳು ಯಾವುದು ಅಂತ?
1: ಕೇಸರಿ, ಬಿಳಿ, ಹಸಿರು.
0: ನಮ್ಮ
1: ಕೆಂಪು ಮತ್ತು ಹಳದಿ ಮೇಡಮ್.
0: ಹೌದು, ಹಳದಿ ಮತ್ತು ಕೆಂಪು.
1: ಮೇಡಮ್ ಡೆಡಿಕೇಟ್ ಮಾಡಬಹುದಾ?
0: ಮಾಡಿ ಮಾಡಿ, ಯಾರಿಗೋಸ್ಕರ ಈ ಗೀತೆ?
1: ನನ್ನ ನಿರಂತರ ನನಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅಬೂಬಕರ್ ಪೆರಾಜಿ ಅವರು, ಮತ್ತೆ ತಮ್ಮಯ್ಯ ಅಣ್ಣ ಅಂತ ಹೇಳಿದ್ದಾರೆ, ಎಲ್ಲ ರೇಡಿಯೋ ಸ್ನೇಹಿತರು, ಅವರಿಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡುವ. ಅಬೂಬಕರ್ ಅವರು ಕೇಳ್ತಾ ಇರಬಹುದು ನಿಮ್ಮ ಡೆಡಿಕೇಶನ್.
1: ಖಂಡಿತ ಕೇಳ್ತಾ ಇರಬಹುದು.
0: ಹೌದು, ನಿಮ್ಮೆಲ್ಲ ಸ್ನೇಹಿತರಿಗೋಸ್ಕರ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಮಾಡ್ತಿದ್ದೇವೆ ಶ್ರೀಧರ್ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು.

0: ಮುಂದಿನ ಕರೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಪುಷ್ಪರಾಜರವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ ಮೇಡಮ್?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಯಾವ ಗೀತೆ ಬೇಕಿತ್ತು ಇವತ್ತು
1: ಮೇಡಮ್? ಚಂದ್ರೋದಯ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಓಹೋ ಚಂದ್ರಮ್ಮ ಕೇಳಯ್ಯ ಚಂದ್ರಮ್ಮ ಆಗಿದೆ ಮೇಡಮ್.
0: ಯಾರಿಗೋಸ್ಕರ ಈ ಗೀತೆ?
1: ಎಲ್ಲ ಕೇಳುಗರಿಗೋಸ್ಕರ ಮೇಡಮ್.
0: ಪ್ರಸಾರ ಮಾಡುವ ರಸಪ್ರಶ್ನೆಯನ್ನು ಕೇಳಲ ನಿಮಗೆ.
1: ಓಕೆ ಮೇಡಮ್.
0: ಈಗ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಎಲ್ಲರನ್ನ ಕೇಳ್ತಾ ಇರ್ತೀರಲ್ವ ನೀವು?
1: ಹೌದು ಮೇಡಮ್.
0: ಈಗ ಮಂಕುತಿಮ್ಮನ ಕಗ್ಗ, ಇದು ಯಾರ ಕೃತಿ ಅಂತ?
1: ಡಿ ವಿ ಗುಂಡಪ್ಪ ಅವ್ರದ್ದು ಮೇಡಮ್.
0: ಡಿ ವಿಜಿ ಅವರದ್ದು. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಪುಷ್ಪರಾಜ್ ಅವರೇ. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಇವಾಗ.
1: ಓಕೆ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್.

0: ಮುಂದಿನ ಕರೆ. ಹಲೋ,
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಇದು ಮರಗೋಡು ಐಕೊಳ್ಳದಿಂದ ಬೇಬಿ ಮಾತಾಡುದು.
0: ಮರಗೋಡು ಐಕೊಳ ಅಂತ ಇದೆಯಾ ಮರಗೋಡು ಹತ್ರ?
1: ಹೌದು, ಐಕೊಳ
0: ಮೂರನಾಡ ಹತ್ರ ಒಂದು ಐಕೊಳ ಇದೆಯಲ್ವಾ?
1: ಅದೇ ಐಕೊಳ ಮೇಡಮ್.
0: ಅದೇ ಐಕೊಳನಾ?
1: ಹೌದು.
0: ಬೇಬಿ ಅವರು ಏನ್ ಮಾಡ್ಕೊಂಡಿರೋದು?
1: ನಾವು ಕೂಲಿ ಕೆಲಸ ಮೇಡಮ್.
0: ಇಲ್ಲಿ ಮರಗೋಡಲ್ಲೇ?
1: ಹೌದು, ಐಕೊಳದಲ್ಲಿ.
0: ಐಕೊಳದಲ್ಲಿ.
1: ಹೌದು.
0: ಬೇರೆ ಏನಾದರೂ ಹವ್ಯಾಸ ಇದೆಯಾ ನಿಮಗೆ?
1: ನನಗೆ ಹಾಡೇಳು ಅಭ್ಯಾಸ ಇದೆ ಮೇಡಮ್.
0: ಹಾಡೆಲ್ಲ ಯಾವ ರೀತಿಯ ಹಾಡು ಇಷ್ಟ? ಚಿತ್ರಗೀತೆನ, ಭಕ್ತಿ ಗೀತೆಯ, ಜನಪದ ಗೀತೆನ, ಯಾವುದು?
1: ಭಕ್ತಿ ಗೀತೆ, ದೇವರ ಹಾಡು ಎಲ್ಲ ಇಷ್ಟ ಮೇಡಮ್.
0: ಒಂದು ಒಂದು ತುಣುಕ್ಕೆ ಹಾಡ್ತೀರಾ, ಒಂದ್ ಎರಡು ಲೈನ್?
1: ಹಾಡ್ತೀನಿ ಮೇಡಮ್. ಹರಿಯರಾತ್ಮನಂ ನಿತ್ಯ ಮೋಹನಂ, ಅಷ್ಟೇ ಬರೋದು ಮೇಡಮ್.
0: ಅಷ್ಟೇ, ಈಗ ಸಡನ್ ಆಗಿ ಕೇಳಿದ್ದಕ್ಕೆ ಮರ್ತೋಯ್ತು ನಿಮಗೆ.
1: ಹೌದು,
0: ಹಾಡೆಲ್ಲ ತುಂಬಾ ಕೇಳ್ತಾ ಇರ್ತೀರಾ?
1: ಕೇಳ್ತೀವಿ ಮೇಡಮ್.
0: ಮನೇಲಿ ಯಾರ್ಯಾರು ಇದ್ದೀರಾ?
1: ಮೂರು ಮಕ್ಕಳು ಏಜ್ ಮಂಡ್ರು.
0: ಮಕ್ಕಳು ಮಕ್ಕಳು ಏನ್ ಮಾಡ್ತಿದ್ದಾರೆ?
1: ಮಕ್ಕಳು ಓದ್ತಿದ್ದಾರೆ ಮೇಡಮ್.
0: ಚಿಕ್ಕವರು ದೊಡ್ಡವರ?
1: ಒಬ್ಳು 8ನೇ ಕ್ಲಾಸ್, ಇನ್ನೊಬ್ಳು 9, ಇನ್ನೊಬ್ಳು 5.
0: ಅವರೆಲ್ಲ ಚಿತ್ರಗೀತೆಗೆಲ್ಲ ಕರೆ ಮಾಡಲ್ವಾ ಮಕ್ಕಳು?
1: ಮಾಡ್ತಾರೆ
0: ಮಾಡ್ತಾರೆ, ಎಲ್ಲ ಭಾಗವಹಿಸಿದ್ದಾರೆ.
1: ಹೌದು,
0: ಯಾವುದ್ರಲ್ಲೆಲ್ಲ ಭಾಗವಹಿಸಿ?

0: ಅವರು ಚಿಲ್ಲರೆ ಲೆಕ್ಕ ಬರ್ತದೆ ಮೇಡಮ್
1: ಹೌದು,
0: ಫೋನಿನ
1: ಚಿಲ್ಲರೆ
0: ಕಾರ್ಯಕ್ರಮ.
1: ಲೆಕ್ಕಕ್ಕೆ ಭಾಗವಹಿಸಿದಾರಾ?
0: ಫೋನ್ ಮಾಡಿ ಮಾತಾಡಿದ್ದಾರೆ.
1: ಹೌದಾ?
0: ಹೌದು,
1: ಎಲ್ಲಿ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು?
0: ಮರಗೋಡಲ್ಲಿ.
1: ಮರಗೋಡಲ್ಲೇ.
0: ಹೌದು,
1: ಇವತ್ತು ಯಾವ ಗೀತೆಗೋಸ್ಕರ ಫೋನ್ ಮಾಡಿದ್ದೀರಾ?
0: ನನಗೆ ಚಂದ್ರಮುಖಿ ಪ್ರಾಣಸಖಿಯಿಂದ ಮನಸ್ಸಿ ಓ ಮನಸ್ಸಿ ಎಲೆ ಮನಸ್ಸಿ ಅಂತ ಮೇಡಮ್
1: ಹಾಂ,
0: ಆಡ್ಬೇಕಿತ್ತು.
1: ಹೌದಾ?
0: ಹೌದು,
1: ಯಾರಿಗೋಸ್ಕರ ಈ ಗೀತೆ?
0: ಈ ಹಾಡು ಎಲ್ಲರಿಗೋಸ್ಕರ.
1: ಎಲ್ಲರಿಗೋಸ್ಕರ? ನಿಮ್ಮ ಸ್ನೇಹಿತರಿಗೋಸ್ಕರ, ನಮಗೋಸ್ಕರನಾ, ಯಾರಿಗೋಸ್ಕರ?
0: ಹೌದು, ಎಲ್ಲರಿಗೆ, ರೇಡಿಯೋ ಕೇಳೋರಿಗೆ ಎಲ್ಲರಿಗೋಸ್ಕರ.
1: ನಿಮಗೆ ಕರೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೋಸ್ಕರ ಎಲ್ಲ
0: ಇಲ್ಲ ಇಲ್ಲ ಇಲ್ಲ
1: ಕರೆ ಸಿಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ?
0: ಇಲ್ಲ ಗೊತ್ತಿಲ್ಲ ಮೇಡಮ್, ನೆನ್ನೆ ಸಹ ಫೋನ್ ಮಾಡಿದ ಲೈನ್ ಸಿಕ್ಕಿಲ್ಲ ಮೇಡಮ್.
1: ಹಾಂ,
0: ಹಾಗೆ
1: ಓಕೆ. ಈಗ ರಸಪ್ರಶ್ನೆಯನ್ನ ಕೇಳಲ ನಿಮಗೆ.
0: ಕೇಳಿ ಮೇಡಮ್.
1: ವಯೋಮಾನ ಇದರ ಅರ್ಥ ಏನು ಅಂತ?
0: ಗೊತ್ತಾಗ್ತಲ್ಲ ಮೇಡಮ್,
1: ವಯೋಮಾನ ಅಂದ್ರೇನು? ಸುಲಭ ಇದೆ.
0: ಗೊತ್ತಾಗ್ತಲ್ಲ ಮೇಡಮ್.
1: ಕನ್ನಡದ ಅರ್ಥ
0: ವಯೋಮಾನ ಗೊತ್ತಾಗ್ತಲ್ಲ ಮೇಡಮ್.
1: ಗೊತ್ತಾಗ್ತಿಲ್ಲ. ವಯಸ್ಸು. ವಯಸ್ಸು, ವಯೋಮಾನ ಅಂದ್ರೆ ವಯಸ್ಸು ನಮ್ದು. ಆಯ್ತು ಬೇಬಿ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಕರೆ ಮಾಡಿದಕ್ಕೆ ಧನ್ಯವಾದಗಳಮ್ಮ.
0: ಥ್ಯಾಂಕ್ ಯು ಮೇಡಮ್. ಯಾವ್ದು ಎಲ್ಲರಿಗೋಸ್ಕರ.
1: ಆಯ್ತು, ಪ್ರಸಾರ ಮಾಡ್ತಾ ಇದ್ದೇನೆ ನಿಮ್ಮ ಎಲ್ಲರಿಗೋಸ್ಕರ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
0: ಆಯ್ತು ಮೇಡಮ್. ಆಯ್ತು ಆಯ್ತು.
1: ಓಕೆ, ಥ್ಯಾಂಕ್ ಯು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕೇಳುಗರಿ. ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 7:45 ಭಾವಗೀತೆಗಳು, ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ್ ಜೋಶಿ ಅವರ ಹಾಡುಗಾರಿಕೆ, 10:00 ವನಿತಾ ವಿಹಾರ. 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆಎಲ್ ರಾಜೇಶ್ವರಿ. 10:30 ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ, 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಗಣಪತಿ ಭಟ್ ವರ್ಗಸರ್, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ ನಾರಾಯಣ, 6:50 ಸ್ವರ ಮಾಧುರ್ಯ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೋಂಡೈ, 8:35 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಸ್ ಸುಬ್ಬುಲಕ್ಷ್ಮಿ ಅವರ ಹಾಡುಗಾರಿಕೆ, 10:30 ಗಾನ ಪಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಗಾನ ಡಂಗೂರ ಹೊಸ ಕನ್ನಡ ಚಿತ್ರಗೀತೆಗಳು, 12:05 ವನಿತಾ ವಿಹಾರದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೆ ಏನು, ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತು ಡಾಕ್ಟರ್ ಸಂತೋಷ ಹಾಜರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. 1:00 ಪ್ರಗತಿ ಪಥ, ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ, ಸಂಪನ್ಮೂಲ ವ್ಯಕ್ತಿ ರವಿಚಂದ್ರ ಆಚಾರ್ಯ ಮರಳಿ ಮತ್ತು ಅರುಣ್ ಆಚಾರ್ಯ ಪೆರಡೂರು, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 2:40 ಹಿಂದಿ ಪಾಠ, 3:00 ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, 4:00 ಭಾವಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಿಲಯದ ನಾಳಿನ ಸಂಜೆ ಕಾರ್ಯಕ್ರಮದಲ್ಲಿ 5:00 ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ರೂಪಕ ಜೀವಜಲ ರಚನೆ ಮತ್ತು ನಿರ್ಮಾಣ ಡಾಕ್ಟರ್ ವಿಜಯ ಅಂಗಡಿ ಮತ್ತು ವಿದ್ಯಾರಾವ್ ಕೆಎಲ್. ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. 5:30 ಬೆಂಗಳೂರು ಕೇಂದ್ರದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಕುರಿತು ಚರ್ಚೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಕೊಡುಗೆ. 6:00 ಕಾರ್ಯಕ್ರಮಗಳ ವಿವರ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮುಸುಕಿನ ಜೋಳ ಬೆಳೆಯನ್ನು ಬಾಧಿಸುವ ಸೈನಿಕ ಹುಳು ಮತ್ತು ಕೇದಿಗೆ ರೋಗ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಸ್ ಟ್ರಾವೆಲ್ಸ್ ಕುಶಾಲನಗರ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 7:45 ಅರೆಭಾಷೆ ಐಸಿರಿ ಇದರಲ್ಲಿ ನಾಟಕ ಹೊನ್ನಮ್ಮನ ಕೆರೆ, ಮಡಿಕೇರಿ ನಗರ ಗೌಡ ಮಹಿಳಾ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ಇದರ ಮೊದಲ ಭಾಗ, 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಮನಿಟಾಕ್, 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರಾವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: rebounded today and closed 1% higher. The Sensex climbed 776 points to close at 76,836, while Nifty rose 229 points to settle at 23,996. And global crude oil prices plunged around 7% today after US and Iran paused military strikes over the weekend. International benchmark Brent crude was trading 7.9% down at $89.11 per barrel in intraday trade. And that is the end of this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಡಾಕ್ಟರ್, ನಮ್ಮ ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ?
3: ಅಪ್ರೋಪ್ರಿಯೇಟ್ ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೋಬೇಕು. ಯಾರಿಗೆ ಕಿಡ್ನಿಯಲ್ಲಿ ತೊಂದರೆ ಇಲ್ಲ ಅವ್ರ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನ ಕುಡಿಬೇಕು. ಸ್ಮೋಕಿಂಗ್ ಅನ್ನು ಆದಷ್ಟು ಸ್ಟಾಪ್ ಮಾಡಬೇಕು, ಬಿಕಾಸ್ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿಗೆ ತೊಂದರೆ ಬರುತ್ತೆ, ಕ್ಯಾನ್ಸರ್ಗಳು ಬರಬಹುದು, ಹಾರ್ಟ್ ಅಲ್ಲಿ ಕೂಡ ತೊಂದರೆ ಬರುತ್ತೆ. ಶುಗರ್ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಹಾಗೇನೆ ಬಿಪಿ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ನಿಮ್ಮ ಫಿಸಿಷಿಯನ್ಸ್ ರೆಗ್ಯುಲರ್ ಮೀಟ್ ಮಾಡ್ತಾ ಇರಿ, ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾರೆ ಟೇಕ್ ಇಟ್ ಕನ್ಸಿಸ್ಟೆಂಟ್ಲಿ ಅಂಡ್ ಮೇಕ್ ಶ್ಯೂರ್ ದಟ್ ಯು ಟೆಸ್ಟ್ ಆಲ್ಸೋ ಫ್ರೀಕ್ವೆಂಟ್ಲಿ. ಅದಲ್ದೇ ಸ್ವಲ್ಪ ನಮ್ಮ ಡಯಟ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಇಟ್ಕೋಬಹುದು, ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು, ಎಕ್ಸಸೈಸ್ ಮಾಡಬಹುದು, ಓಡಬಹುದು. ಸೊ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ರೆಗ್ಯುಲರ್ ಬೇಸಿಸ್, ನಾಟ್ ಜಸ್ಟ್ ದ ಕಿಡ್ನೀಸ್, ನಿಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕಂಟ್ರೋಲ್ ಇರುತ್ತೆ.
4: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
5: ಏನು ರಂಗ ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
11: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
10: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
11: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
10: ಇಂದೇ ಕರೆ ಮಾಡಿ 9483631852.
11: ಮತ್ತೊಮ್ಮೆ 9483631852.
10: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
11: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
12: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
14: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
15: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
17: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
18: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
19: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
17: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
18: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್.

0: ಹಾಗೂ ಕುಶಾಲನಗರ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್, 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ, ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900012822
4: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13 ಆಗಸ್ಟ್ 14 ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
11: ಸುಮಧುರ ಕ್ಷಣಗಳನ್ನು

0: ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
10: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
11: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
12: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
11: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
13: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
7: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿ

0: ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನ ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕರ, ಕಣ್ಣೂರು.
2: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364518657.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ವಾರ್ಡ್ಗಳ 2026-27 ಸಾಲಿನ ವಾರ್ಡ್ ಸಭೆಗಳ ದಿನ ನಿಗದಿಪಡಿಸಲಾಗಿದ್ದು, ಕಡಗದಾಳು ವಾರ್ಡ್ನ ಸಭೆ ಇದೇ ದಿನಾಂಕ 28 ಮಂಗಳವಾರ ಪೂರ್ವಾಹ್ನ 11 ಪಂಚಾಯಿತಿ ಕಚೇರಿಯಲ್ಲಿ ನಡೆಯಲಿದೆ. ಅಂದೇ ಅಪರಾಹ್ನ 2 ಕತ್ತಲೆಕಾಳು ವಾರ್ಡ್ ಸಭೆ ಕ್ಲೋಸ್ಬರ್ನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ದಿನಾಂಕ 29 ನೀರ್ಕೊಲ್ಲಿ ವಾರ್ಡ್ ಸಭೆ ಪೂರ್ವಾಹ್ನ 11 ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ಅಂದೇ ಅಪರಾಹ್ನ 2 ಬೊಯ್ಕೇರಿ ವಾರ್ಡ್ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ಈ ಎಲ್ಲಾ ವಾರ್ಡ್ ಸಭೆಗಳು ಪಂಚಾಯಿತಿ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಸೀತಾಲಕ್ಷ್ಮಿ ಟಿಎಸ್, ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಆಯಾ ವಾರ್ಡ್ನ ಸಾರ್ವಜನಿಕರು ಸಭೆಯ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಾರ್ಡ್ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ.
5: ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
6: ಇನ್ನು ಬಾನಂದೂರು ಕೆಂಪಯ್ಯ ಹಾಡಿರುವ ಒಂದು ಜನಪದ ಗೀತೆಯನ್ನ ಕೇಳೋಣ.

ಆಕಾಶವಾಣಿ ಮಡಿಕೇರಿ. ಸಮಯ 6:30 ಗಳಾಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ.

0: ಆಕಾಶವಾಣಿ ಧಾರವಾಡ.
1: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಜಿಲ್ಲೆಯ ರೈಲು ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬಿನ ಜಲಂಧರ್ ರೈಲು ನಿಲ್ದಾಣದಿಂದ ವರ್ಚುವಲ್ ವೇದಿಕೆಯಲ್ಲಿ ಉದ್ಘಾಟಿಸಿದರು. ರಾಜ್ಯದ 4 ಹಾಗೂ ದೇಶದ ಒಟ್ಟು 75 ರೈಲು ನಿಲ್ದಾಣಗಳು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೇರಿವೆ. ಅಮೃತ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾದ ಕೊಪ್ಪಳ ರೈಲು ನಿಲ್ದಾಣದಲ್ಲಿ ಹೈಟೆಕ್ ಎಸ್ಕಲೇಟರ್ಗಳು, ವಿಶಾಲ ಮೇಲ್ಸೇತುವೆಗಳು, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಸುಗಮ್ಯ ಸಂಚಾರಕ್ಕೆ ಅನುಕೂಲ ಸೇರಿದಂತೆ ವಿಶ್ವದರ್ಜೆಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಕೇಂದ್ರ ಪುರಸ್ಕೃತ ಕುಸುಮ್ ಬಿ ಯೋಜನೆಯಡಿ ರೈತರಿಗೆ ಶೇಕಡ 90% ಸಹಾಯಧನ ಸಿಗಲಿದ್ದು, ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಕೋರಿದ್ದಾರೆ. ಕೊಪ್ಪಳ ತಾಲೂಕಿನ ನೆಲೋಗಿಪುರ ಗ್ರಾಮದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಹಾಗೂ ಮುಂಡರಗಿ ಬೆಟಗೇರಿ ನೆಲೋಗಿಪುರ ಉಪಕೇಂದ್ರಕ್ಕೆ 6 ಕಿಲೋಮೀಟರ್ ವಿದ್ಯುತ್ ಮಾರ್ಗ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯುತ್ ಶಕ್ತಿಗೆ ಪರ್ಯಾಯವಾಗಿ ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ರೈತರು ಹಸಿರು ಇಂಧನ ಬಳಕೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ಕೊಪ್ಪಳದ ಹಿರೇಮನ್ನಾಪುರ ಗ್ರಾಮದಲ್ಲಿ ಶೇಖರಗೌಡ ಮಾಲಿ ಪಾಟೀಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನದ್ದು. ಕನ್ನಡ ಮಾಧ್ಯಮದಲ್ಲಿ ಓದು ಬರೆಹ ಮಕ್ಕಳಲ್ಲಿ ಸ್ಪಷ್ಟ ಯೋಚನೆ ಮೈಗೂಡಿಸುತ್ತದೆ ಎಂದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಕೃಷಿ ಇಲಾಖೆ 2,48,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಿತ್ತು. ಆದರೆ ಮಳೆ ಅಭಾವದಿಂದ ಶೇಕಡ 49% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಪರ್ಯಾಯ ಬೆಳೆ ಯೋಜನೆ ಮತ್ತು ರಸಗೊಬ್ಬರ ಕೊರತೆ ನಿವಾರಣೆಗೆ ಪರ್ಯಾಯ ಗೊಬ್ಬರಗಳು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರೈತರ ನೋಂದಣಿಗೆ ಆದ್ಯತೆ ನೀಡಿದ್ದು, ಇಲ್ಲಿಯವರೆಗೆ ಜಿಲ್ಲೆಯ 65,000 ರೈತರು ಬೆಳೆ ನಷ್ಟ ಪರಿಹಾರ ವಿಮೆಗಾಗಿ ಹೆಸರು ನೋಂದಾಯಿಸಿದ್ದಾರೆ ಎಂದರು. ಕೊಪ್ಪಳ ಹಾಗೂ ಇರಕಲ್ಗಡ ಹೋಬಳಿ ವ್ಯಾಪ್ತಿಯ ಟಣಕನಕಲ್, ತಾಳಕನಕಾಪುರ, ಯಲ್ಲಮಗೇರಿ ಮತ್ತು ಚಿಲಕಮುಖಿ ಗ್ರಾಮಗಳಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿ ಉಂಟಾಗಿದ್ದು, ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತ್ ನೇಗಿ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಜಿಲ್ಲೆಯಲ್ಲಿ ಆದ್ಯತೆ ಮೇಲೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಹಾಗೂ ನೀರಾವರಿ ಆಶ್ರಿತ ಭತ್ತ, ಜೋಳ, ಮುಸುಕಿನ ಜೋಳ, ಸಜ್ಜೆ, ಸೂರ್ಯಕಾಂತಿ, ಅಲಸಂದೆ, ನವಣೆ, ತೊಗರಿ, ಮಳೆ ಆಶ್ರಿತ ಹುರುಳಿ, ಎಳ್ಳು, ನೆಲಗಡಲೆ, ಹತ್ತಿ, ಈರುಳ್ಳಿ, ಟೊಮ್ಯಾಟೊ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿಗೆ ಈ ತಿಂಗಳ 31ನೇ ತಾರೀಕು ಕೊನೆ ದಿನವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 1,960 ಅಂಗನವಾಡಿ ಕೇಂದ್ರಗಳಿವೆ. ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಇತರೆ ಅನುದಾನಗಳನ್ನು ಬಳಸಿಕೊಂಡು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ

ಸುರೇಶ್ ಇಟ್ನಾಳ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

0: ಆಕಾಶವಾಣಿ ಮಡಿಕೇರಿ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
2: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17 27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
3: Admissions are open at Kurk Institute of Technology, Ponnampet, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 9611-55457.
0: Kelugri? ಇನ್ನು 6:51 ಕೃಷಿರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವಿದೆ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು, ರಾಜ್ಯದ ಕುಡಿಯುವ ನೀರು ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018ರಲ್ಲಿ ನೀಡಲಾದ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2007ರ ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18ನೇ ವಿಧಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ನವದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಸ್ಥಿತಿ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಇಂದು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಕೋರಲಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಆರಂಭಗೊಂಡು 4 ವಾರ ಕಳೆದಿದೆ. ಈ ವರ್ಷ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಮೊದಲ ತ್ರೈಮಾಸಿಕಕ್ಕೆ 1,700 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರ 1,200 ಕೋಟಿ ರೂಪಾಯಿ ಹಣ ನೀಡಿದೆ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿ 1,50,00,000 ಮಾನವ ದಿನ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನುದಾನವಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ಧಿ, ಚೆಕ್ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು, ಅರ್ಹರಿಗೆ ಇರುವಲ್ಲೇ ಉದ್ಯೋಗ ನೀಡುವಂತೆ ಎಲ್ಲಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18ನೇ ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಫ್ಲೈಓವರ್, ವೈಟ್ ಟಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ

0: ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜಿಸಲಾಗುವುದು, ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಹಾಗೂ ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಹಾಗೂ ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕುರಿತಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹಿರಿಯ ಶಾಸಕ ಸುರೇಶ್ ಕುಮಾರ್ ಇಂದು ಕೆಪಿಎಸ್ಸಿ ಕಾರ್ಯದರ್ಶಿ ಭೇಟಿ ಮಾಡಿ ತಕ್ಷಣವೇ ಆಂತರಿಕ ತನಿಖೆಯನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ. ಪ್ರಕರಣವನ್ನು ಸಿಬಿಐ ಇಲ್ಲವೇ ರಾಜ್ಯ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದು ಪ್ರಕರಣದ ಕುರಿತಂತೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವಾಸಾರ್ಹತೆ ಇಲ್ಲದ ತನಿಖೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಎಲ್ಒಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮಗ್ರ ಸಂಪೂರ್ಣ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಗತಿ ಆಗಿದೆಯೋ ಅಂತಹ ಪ್ರದೇಶಗಳ ಕಡೆ ಹೆಚ್ಚಿನ ಗಮನಹರಿಸುವಂತೆ ಸೂಚಿಸಿದ್ದಾರೆ. ನಿಗದಿತ ಕಾಲಮಿತಿಯಲ್ಲಿ ಪರಿಷ್ಕರಣಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಪರಿಷ್ಕರಣಾ ಕಾರ್ಯದ ಸಂಬಂಧ ಜಿಲ್ಲೆಯ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಲ್ಲಿ ಇದ್ದ ಗೊಂದಲಗಳು ಹಾಗೂ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ 3% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. 66% ಮಳೆ ಕೊರತೆ ಇದ್ದು ಅಂತರ್ಜಲ ಕಡಿಮೆಯಾಗುತ್ತಿದೆ. ಈ ದಿಸೆಯಲ್ಲಿ ಬರ ಪರಿಸ್ಥಿತಿ ನಿಭಾಯಿಸಲು ನೀರಿನ ಬಳಕೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಡಿಯುವ ನೀರನ್ನು ಖಾಸಗಿ ಕೊಳವೆ ಬಾವಿಗಳಿಂದ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ಹೋಬಳಿಗೊಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಪ್ರತಿ ವಾರ ಮಳೆ ಹಾಗೂ ನೀರಿನ ಸ್ಥಿತಿಗತಿಗಳ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಇತರೆ ನಗರಗಳಲ್ಲಿ ಕ್ರೀಡಾ ಮೂಲಸೌಕರ್ಯ, ಕ್ರೀಡಾಂಗಣ ಹಾಗೂ ತರಬೇತಿ ಕೇಂದ್ರಗಳ ಕೊರತೆ ಕುರಿತು ಮೌಲ್ಯಮಾಪನ ಮಾಡುವುದು ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಉತ್ತರ ನೀಡಿದೆ. ಸಂಸದರ ಪ್ರಶ್ನೆಗೆ ಉತ್ತರಿಸಿರುವ ಸಚಿವಾಲಯ, ಸಂವಿಧಾನದ ಪ್ರಕಾರ ಕ್ರೀಡೆ ಎಂಬುದು ರಾಜ್ಯ ಪಟ್ಟಿಗೆ ಸೇರಿರುವ ವಿಷಯವಾಗಿದೆ. ಹೀಗಾಗಿ ಕ್ರೀಡಾ ಸೌಲಭ್ಯಗಳ ಕೊರತೆಯನ್ನು ಗುರುತಿಸುವುದು ಮತ್ತು ಮೌಲ್ಯಮಾಪನ ಮಾಡುವ ಪ್ರಾಥಮಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅನುಮೋದಿಸಲಾದ ಕ್ರೀಡಾ ಯೋಜನೆಗಳು, ಮಂಜೂರಾದ ಮೊತ್ತ, ಬಿಡುಗಡೆಯಾದ ಅನುದಾನ ಮತ್ತು ಕಾಮಗಾರಿಗಳ ಪ್ರಗತಿಯ ಸಂಪೂರ್ಣ ಮಾಹಿತಿ ಸಚಿವಾಲಯದ ಖೇಲೋ ಇಂಡಿಯಾ ಹಾಗೂ NSDF ಸಾರ್ವಜನಿಕ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು

0: ರಾಜ್ಯದ ಕುಡಿಯುವ ನೀರಿನ ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1 ಕೋಟಿ 50 ಲಕ್ಷ ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: 3 ಕಾಲೇಜ್ನಲ್ಲಿ
1: ಚಿಂತಿಸ್ಬೇಡಿ,
2: ಫೀಸ್ ನೋಡು.
3: ಏನ್ ಸಮಾಚಾರ? ಏನಾಯ್ತು?
1: ಫೀಸ್ನ ಟೆನ್ಷನ್?
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: RBI ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ಕೊನೆಯ ದಿನ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭತ್ತದ ಕೃಷಿಯನ್ನು ಮಾಡುವಾಗ ಅತಿ ಹೆಚ್ಚು ಖರ್ಚನ್ನು ಬಯಸುವಂಥ ಚಟುವಟಿಕೆ ಅಂದರೆ ಸಸಿಮಡಿಯನ್ನು ಮಾಡಿ ಆ ಸಸಿಗಳನ್ನು ನಾವು ಕಿತ್ತು ನಾಟಿ ಮಾಡುವಂಥ ಒಂದು ಕ್ರಮ ಅಂತ ಹೇಳಬಹುದು. ಇದಕ್ಕೆ ಪರ್ಯಾಯವಾಗಿ ಕೃಷಿ ತಜ್ಞರು ಭತ್ತದ ಬಿತ್ತನೆ ಬೀಜವನ್ನು ನೇರವಾಗಿ ಗದ್ದೆಗೆ ಬಿತ್ತನೆ ಮಾಡುವಂಥ ಒಂದು ಕೃಷಿ ಉಪಕರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ, ಅದೇ ಡ್ರಮ್ ಸೀಡರ್. ಈ ಡ್ರಮ್ ಸೀಡರನ್ನು ಈ ಭತ್ತದ ಕೃಷಿನಲ್ಲಿ ನಾವು ಹೇಗೆ ಬಳಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು, ಇದನ್ನು ಬಳಸುವಾಗ ವಹಿಸಬೇಕಾದಂಥ ಎಚ್ಚರಿಕೆ ಕ್ರಮಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿರುವಂತಹ ವಿಸ್ತರಣಾ ಶಿಕ್ಷಣ ಘಟಕದ ಸಹ ಪ್ರಾಧ್ಯಾಪಕರು ಹಾಗೂ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಬಸವಲಿಂಗಯ್ಯ ಅವರು. ನಮಸ್ಕಾರ ಡಾಕ್ಟರ್ ಬಸವಲಿಂಗಯ್ಯ ಅವರೇ.
3: ನಮಸ್ತೆ ಸರ್.
2: ಡ್ರಮ್ ಸೀಡರನ್ನು ಭತ್ತದ ಕೃಷಿನಲ್ಲಿ ಬಳಸ್ಕೊಳ್ಳೋದಕ್ಕೆ, ವಿಶೇಷವಾಗಿ ಬೀಜಗಳನ್ನು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ?
3: ಇತ್ತೀಚೆಗೆ ಕೊಡಗಿನಲ್ಲಿ ಡ್ರಮ್ ಸೀಡಿಂಗ್ ಭತ್ತ ಬೇಸಾಯ ಕೂಡ ಸ್ವಲ್ಪ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಕಳೆದ ಒಂದು 4-5 ವರ್ಷಗಳಿಂದ ಅಲ್ಲಲ್ಲಿ ರೈತರುಗಳು ಇದರ ಅನುಕೂಲತೆಗಳನ್ನು ಕಂಡುಕೊಂಡಿರೋರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ಉತ್ಸುಕತೆಯಿಂದ ಈ ಡ್ರಮ್ ಸೀಡಿಂಗ್ ಭತ್ತ ಪದ್ಧತಿಯನ್ನು ಅಳವಡಿಸಿಕೊಂಡು ಭತ್ತ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಡ್ರಮ್ ಸೀಡರ್ನ ಬಳಸಿ ಭತ್ತ ಬೇಸಾಯ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಅದರಲ್ಲಿ ಮೊದಲನೆಯದೇನಪ್ಪ ಅಂತಂದ್ರೆ ಬೇಸಿಗೆಯಲ್ಲಿ ಒಂದು ಆಳವಾದಂಥ ಉಳುಮೆಯನ್ನು ಮಾಡತಕ್ಕಂಥದ್ದು,
2: ಅಂದರೆ ಮಾಗಿ ಉಳುಮೆ.
3: ಮಾಗಿ ಉಳುಮೆ ಯಾಕೆ ಅಂತಂದ್ರೆ ಈ ಡ್ರಮ್ ಸೀಡರ್ ಭತ್ತ ಬೇಸಾಯದಲ್ಲಿ ಗದ್ದೆಯನ್ನು ನಾವು ಸಿದ್ಧತೆ ಮಾಡಿಕೊಂಡು ಕೆಸರು ಗದ್ದೆಗೆ ಡ್ರಮ್ ಸೀಡರ್ ಸಹಾಯದಿಂದ ಭತ್ತವನ್ನು ಬಿತ್ತನೆ ಮಾಡಿಬಿಡ್ತೀವಿ. ಆ ಸಂದರ್ಭದಲ್ಲಿ ಭತ್ತನೂ ಹುಟ್ಟುತ್ತೆ, ಅದ್ರ ಜೊತೆಗೆ ಕಳೆನೂ ಹುಟ್ಟುತ್ತೆ. ಸೊ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದ್ರೆ ನಮಗೆ ಅಲ್ಲಿ ಅದನ್ನು ಸರಿಯಾಗಿ ನಿಯಂತ್ರಿಸಲಿಲ್ಲ ಅಥವಾ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಆ ಭತ್ತನೇ ಹೊರಟೋಗುತ್ತೆ, ನಮಗೆ ಬೆಳೆನೇ ಕಂಪ್ಲೀಟ್ ಲಾಸ್ ಆಗಿಬಿಡ್ತದೆ. ಹಾಗಾಗಿ ಕಳೆಗಳ ನಿಯಂತ್ರಣನೇ ಇಲ್ಲಿ ದೊಡ್ಡ ಸಮಸ್ಯೆ ನಮಗೆ. ಈ ಕಳೆಗಳನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಾವು ಮೊದಲಿಂದನೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಹಾಗಾಗಿ ಒಂದು ಮಾಗಿ ಉಳುಮೆ ಬಹಳ ಅವಶ್ಯಕತೆ. ಎರಡನೇದಾಗಿ ಕಳೆ ಬ್ಯಾಂಕಿನ ನಾಶವನ್ನು ಮಾಡಬೇಕಾಗತ್ತೆ. ಈ ಕಳೆ ಬ್ಯಾಂಕ್ ಅಂದ್ರೆ ಏನು ಅಂತಂದ್ರೆ ಈಗ ನಾವು ಭತ್ತ ಬೆಳಿತೀವಿ, ಆ ಭತ್ತ

0: ಅವನ್ನ ತಗೊಂಡು ನೀರಿಗೆ ಹಾಕ್ತು ಅಂತಂದರೆ ಅಥವಾ ಮಣ್ಣಿಗೆ ಹಾಕ್ತು ಅಂದರೆ ಎಲ್ಲ ಭತ್ತದ ಬೀಜಗಳು ಮೊಳಕೆ ಹೊಡೆದು ಬಿಡ್ತವೆ. ಆದರೆ ಕಳೆಗಳು ಆ ಥರ ಇಲ್ಲ ಸರ್. ಒಂದು ಕಳೆ ಅದರದ ಜೀವಮಾನದಲ್ಲಿ ಒಂದಷ್ಟು ಬೀಜಗಳನ್ನು ಉತ್ಪತ್ತಿ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಬಿಟ್ಟೋಗ್ಬಿಡ್ತದೆ ಅದು ಮುಂದಿನ
1: ಓಹೋ.
0: ತಲೆಮಾರಿಗೆ. ಒಂದು ಉದಾಹರಣೆಗೆ ಹೇಳ್ತೀನಿ, ಯಾವುದೋ ಒಂದು ಕಳೆ 100 ಬೀಜಗಳನ್ನು ಉತ್ಪಾದನೆ ಮಾಡಿದೆ ಅಂದರೆ ಅದರಲ್ಲಿ 20% ಬೀಜಗಳು ಮಾತ್ರ ಒಂದು ಸೀಸನ್ ಗುಟ್ಟುತ್ತೆ. ಇನ್ನೊಂದು 20% ಬೀಜಗಳು ಇನ್ನೊಂದು ವಾತಾವರಣ, ಮಣ್ಣಿನಲ್ಲಿ ಏನೋ ಟೆಂಪರೇಚರ್ ವೇರಿಯೇಷನ್ಸ್ ಆಯಿತು, ವಾತಾವರಣದಲ್ಲಿ ಏನೋ ಹ್ಯೂಮಿಡಿಟಿ ವೇರಿಯೇಷನ್ಸ್ ಆಯಿತು, ಈ ಥರ ಇನ್ನೊಂದು 20% ಹುಟ್ಟುತ್ತೆ. ಇನ್ನು ಕೆಲವು ಹುಟ್ಟಿದಂಥ ಕಳೆಗಳು ಇನ್ನೇನಾದರೂ 15 ದಿನ ಮಳೆ ಬರಲ್ಲ ಅಂತಂದರೆ ತಮ್ಮ ರಿಪ್ರೊಡಕ್ಟಿವ್ ಸ್ಟೇಜನ್ನೇ ಅಂದರೆ ಸಂತಾನೋತ್ಪತ್ತಿನೇ ಅಂಥವನ್ನೇ ಪ್ರಿಪೋನ್ ಮಾಡ್ಕೊಂಡು ಒಂದಷ್ಟು ಬೀಜಗಳನ್ನ ಉತ್ಪಾದನೆ ಮಾಡಿ ಸತ್ತೋಗ್ತವೆ. ಸೊ ಈ ಥರ ಎಲ್ಲ ಕಾರಣಕ್ಕೆ ಒಂದೇ ಗಿಡದಲ್ಲಿ ಬಂದಂಥ ಕಳೆಗಳ ಬೀಜಗಳು ಒಂದೇ ಸಾರಿ ಹುಟ್ಟಲ್ಲ, ಹಾಗಾಗಿ ಹಂತ ಹಂತವಾಗಿ ಹುಟ್ಟುತ್ತವೆ. ಸೊ ನಾವೀಗ ಮಾಗಿ ಉಳುಮೆ ಮಾಡಿ ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಮುಂಗಾರು ಮಳೆ ಬಂತು ಅಂದಾಗ ಆಗ ಒಂದಷ್ಟು ಬೀಜಗಳು ಹುಟ್ಟುತ್ತೆ, ಅದು ನೆಕ್ಸ್ಟ್ ಉಳುಮೆ ಟೈಮಲ್ಲಿ ಅದನ್ನು ಸಾಯಿಸ್ಬಿಡ್ಬೋದು. ಈ ಆ ಉಳುಮೆ ಟೈಮ್ ಆದಮೇಲೆ ಇನ್ನೊಂದಷ್ಟು ಕಳೆಗಳ ಬೀಜಗಳು ಹುಟ್ಟುತ್ತೆ, ನೆಕ್ಸ್ಟ್

0: ಒಂದು ಸೀಸನ್ ಗುಟ್ಟುತ್ತೆ.
1: ಹೋ
0: ಇನ್ನೊಂದು 20% ಬೀಜಗಳು ಇನ್ನೊಂದು ವಾತಾವರಣ, ಮಣ್ಣಿನಲ್ಲಿ ಏನೋ ಟೆಂಪರೇಚರ್ ವೇರಿಯೇಷನ್ಸ್ ಆಯಿತು, ವಾತಾವರಣದಲ್ಲಿ ಏನೋ ಹ್ಯುಮಿಡಿಟಿ ವೇರಿಯೇಷನ್ಸ್ ಆಯಿತು, ಈ ಥರ ಇನ್ನೊಂದು 20% ಹುಟ್ಟುತ್ತೆ. ಇನ್ನು ಕೆಲವು ಹುಟ್ಟಿದಂಥ ಕಳೆಗಳು ಇನ್ನೇನಾದರೂ 15 ದಿನ ಮಳೆ ಬರಲ್ಲ ಅಂತಂದರೆ ತಮ್ಮ ರಿಪ್ರೊಡಕ್ಟಿವ್ ಸ್ಟೇಜನ್ನೇ ಅಂದರೆ ಸಂತಾನೋತ್ಪತ್ತಿನ ಹಂತವನ್ನು ಪ್ರಿಪೋನ್ ಮಾಡ್ಕೊಂಡು ಒಂದಷ್ಟು ಬೀಜಗಳನ್ನ ಉತ್ಪಾದನೆ ಮಾಡಿ ಸತ್ತೋಗ್ತವೆ. ಸೊ ಈ ಥರ ಎಲ್ಲ ಕಾರಣಕ್ಕೆ ಒಂದೇ ಗಿಡದಲ್ಲಿ ಬಂದಂಥ ಕಳೆಗಳ ಬೀಜಗಳು ಒಂದೇ ಸಾರಿ ಹುಟ್ಟಲ್ಲ, ಹಾಗಾಗಿ ಹಂತ ಹಂತವಾಗಿ ಹುಟ್ಟುತ್ತವೆ. ಸೊ ನಾವೀಗ ಮಾಗಿ ಉಳುಮೆ ಮಾಡಿ ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಮುಂಗಾರು ಮಳೆ ಬಂತು ಅಂದಾಗ ಆಗ ಒಂದಷ್ಟು ಬೀಜಗಳು ಹುಟ್ಟುತ್ತೆ, ಅದು ನೆಕ್ಸ್ಟ್ ಉಳುಮೆ ಟೈಮಲ್ಲಿ ಅದನ್ನು ಸಾಯಿಸ್ಬಿಡ್ಬೋದು. ಈ ಆ ಉಳುಮೆ ಟೈಮ್ ಆದಮೇಲೆ ಇನ್ನೊಂದಷ್ಟು ಕಳೆಗಳ ಬೀಜಗಳು ಹುಟ್ಟುತ್ತೆ, ನೆಕ್ಸ್ಟ್ ಮುಂದಿನ ಕೆಸರಿ ಮಾಡುವಂಥ ಟೈಮಲ್ಲಿ ಅದನ್ನು ಸಾಯಿಸ್ಬೋದು. ಕೆಸರಾದ್ಮೇಲೆ ಕೆಲವು ಬೀಜಗಳು ಹುಟ್ಟುತ್ತೆ, ಅವನ್ನ ನೆಕ್ಸ್ಟ್ ಎರಡನೇ ಕೆಸರಿಗೆ ಅಥವಾ ನಾಟಿ ಮಾಡೋಕ್ಕೆ ಅಥವಾ ಬಿತ್ತನೆ ಮಾಡೋಕ್ಕಿಂತ ಮುಂಚಿನ ಕೆಸರಲ್ಲೇ ಅದು ಸತ್ತೋಗುತ್ತೆ. ಈ ರೀತಿ ಹಂತ ಹಂತವಾಗಿ ನಾವು ಕೆಸರು ಅಥವಾ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿ ಶೇಖರಣೆಗೊಂಡಿರ್ತಕ್ಕಂಥ ಕಳೆ ಬೀಜಗಳ ಬ್ಯಾಂಕ್ ನಶಿಸಿ ಹೋಗ್ತಾ ಇರ್ತದೆ. ಸೊ ಈ ರೀತಿನೂ ಕೂಡ ನಾವು ಕಳೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಅನಂತರ ಬಿತ್ತನೆಗೆ, ಅದು ಡ್ರಮ್ ಸೀಡಿಂಗಲ್ಲಿ ಏನಾದರೂ ನೀವು ಭತ್ತ ಬಿತ್ತನೆ ಮಾಡ್ತೀವಿ ಅಂದರೆ 15-20 ದಿನಗಳ ಮುಂಚೆ ಒಂದು ಕೆಸರನ್ನು ಮಾಡಬೇಕಾಗತ್ತೆ. ಸೊ ಒಂದು ಆಳವಾದ ಉಳುಮೆ ಮಾಡಿ ಬಿತ್ತನೆ ಮಾಡೋಕ್ಕಿಂತ 15-20 ದಿನಗಳ ಮುಂಚೆ ಒಂದು ಕೆಸರು ಗದ್ದೆಯನ್ನು ಮಾಡೋದಾದರೆ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಹಸಿರು ಕಳೆಗಳು ಅಥವಾ ಬೆಳೆಯ ಕೂಳೆಗಳು ಎಲ್ಲವನ್ನು ಕಂಪ್ಲೀಟಾಗಿ ನಮ್ಮ ಮಣ್ಣಿಗೆ ಸೇರ್ಕೋ ರೀತಿಯಲ್ಲಿ ಕೆಸರು ಮಾಡಬೇಕು. ಆವಾಗ ಏನಾಗುತ್ತೆ, ಹಸಿ ಕಳೆ ಒಣಕಳೆ ಹಳೆ ಬೆಳೆಗಳ ಕೂಳೆಗಳು ಏನಾರು ಇದ್ರು ಕೂಡ ಅದು ಮಣ್ಣಲ್ಲಿ ಚೆನ್ನಾಗಿ ಕೊಳತು ಗೊಬ್ಬರ ಆಗ್ಬಿಡುತ್ತೆ. ಸೊ ನಮಗೆ ಬಿತ್ತನೆ ಟೈಮ್ಗೆ ಯಾವುದೇ ವಿಧವಾದಂಥ ಜೀವಂತ ಕಳೆಗಳು ನಮ್ಮ ಗದ್ದೆನಲ್ಲಿ ಇರಬಾರ್ದು. ಈ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕು. ಆನಂತರ ಮುಂದುವರೆದು ಗದ್ದೆಯನ್ನು ಆದಷ್ಟು ಮಟ್ಟಿಗೆ ಸಮತಟ್ಟಾಗಿ ಮಾಡ್ಕೋಬೇಕು. ನಾವು 100% ಲೆವೆಲಿಂಗ್ ಅಂತ ಹೇಳ್ತೀವಿ, ಈಗ ಪೆನ್ನು ಪೇಪರ್ ವರ್ಕ್ ಆದಂಗೆ ಅಲ್ಲಾಗಲ್ಲ ಗದ್ದೆನಲ್ಲಿ, ರಿಯಾಲಿಟಿನಲ್ಲಿದ್ದಾಗ ಸಾಧ್ಯವಾದಷ್ಟು ಮಟ್ಟಿಗೆ ತಗ್ಗು ಪ್ರದೇಶಗಳು ಅಥವಾ ಗುಂಡಿಗಳಿರ್ದಂಗೆ
1: ನಾವು ಇರಬಾರ್ದು,
0: ಉಬ್ಬು ತಗ್ಗುಗಳು ಇರ್ದಂಗೆ ನಾವು ಆದಷ್ಟು ಒಂದು 98% ಸಮತಟ್ಟಾಗಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಈ ಗುಂಡಿಗಳಲ್ಲಿ ಗದ್ದೆಗಳಂತ ಕೃಷ್ಣ ಗುಂಡಿ ಇತ್ತು ಅಂದಾಗ ನೀರು ನಿಂತ್ಕೊಳ್ಳುತ್ತೆ. ಆ ಗುಂಡಿನಲ್ಲಿ ಬಿದ್ದಂತ ಬಿತ್ತನೆ ಬೀಜ
1: ಮಣ್ಣಿಗೆ
0: ತಲುಪೋದಿಲ್ಲ, ಆ ನೀರು ನಿಂತಿರೋದ್ರಿಂದ ಅದು ನೀರೊಳಗೆ ಕೊಳತು ಸತ್ತೋಗುತ್ತೆ.
1: ತೇಲ್ಬಹುದು,
0: ಗಟ್ಟಿ ಬೀಜ ನೀರು ಕೂರುತ್ತೆ ಬಟ್ ಕೊಳೆಯುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಿಂತ ನೀರಲ್ಲಿ ಬಿದ್ದಂತ ಬೀಜಗಳು ಕೊಳತು ನಮಗೆ ಸಸಿ ಸಿಗಲ್ಲ. ಆನಂತರ ಏನ್ ಮಾಡ್ಬೇಕು ಅಂತಂದ್ರೆ ಬಿತ್ತನೆಗೆ 15-20 ದಿನಗಳ ಮುಂಚೆನೆ ನಾವು ಈ ಸಾವಯವ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಕೆಸರುಗದ್ದೆ ಮಾಡೋದಾದ್ರೆ ಆ ಎಲ್ಲ ಗೊಬ್ಬರಗಳು ಚೆನ್ನಾಗಿ ಕೊಳತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿತ್ತನೆ ಮಾಡಿದಂಥ ಬೀಜಕ್ಕೆ ಸಿಕ್ಕಿ ಆ ಗಿಡ ಚೆನ್ನಾಗಿ ಮೊಳತು ಚೆನ್ನಾಗಿ ಗಿಡ ಬರೋಕ್ಕೆ ಅನುಕೂಲ ಮಾಡ್ಕೊಳ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಸಾವಯವ ಗೊಬ್ಬರಗಳನ್ನು ನಾವೇನಾದರೂ ಸಡನ್ ಆಗಿ ಮಣ್ಣಿಗೆ ಸೇರಿಸಿ ನೆಕ್ಸ್ಟ್ ಡೇನೇ ಬಿತ್ತನೆ ಮಾಡ್ತೀವಿ ಅಥವಾ ನೆಕ್ಸ್ಟ್ ಡೇನೇ ಪ್ಲಾಂಟಿಂಗ್ ಮಾಡ್ತೀವಿ ಅಂದರೆ ಈ ಸಾವಯವ ಅಂಶಗಳು ಸ್ವಲ್ಪ ಕರಗಬೇಕಾದ್ರೆ ಸ್ವಲ್ಪ ಟೆಂಪರೇಚರ್ನ ಬಿಡ್ತವೆ. ಈಗ ನೀವು ಯಾರಾದರೂ ಸಗಣಿ ಗೊಬ್ಬರದ ಗುಂಡಿಗೆ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಬಿಸಿ ಇರುತ್ತೆ ಅಂತ. ಸೊ ಸಡನ್ ಆಗಿ ನಾವು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಬಿತ್ತನೆ ಮಾಡೋದು ಅಥವಾ ನಾಟಿ ಮಾಡೋದಾದಾಗ ಮಣ್ಣಿನಲ್ಲಿ ಸ್ವಲ್ಪ ಟೆಂಪರೇಚರ್ ರೈಸ್ ಆಗುತ್ತೆ. ಅದರಲ್ಲೂ ಡ್ರಮ್ ಸೀಡಿಂಗ್ ಅಲ್ಲಿ ನಾವು ಆಗ್ತಾನೆ ಮೊಳತಿರೋ ಕಾಳುಗಳನ್ನ ಹಾಕಿರ್ತೀವಿ. ಈಗ ಇಮಿಡಿಯೇಟ್ ಆಗಿ ಇವತ್ತೇ ನಾವು ಸಗಣಿ ಗೊಬ್ಬರ ಹಾಕಿ ಮಣ್ಣಿಗೆ ಸೇರಿಸಿ ಕೆಸರ್ಗ ಮಾಡಿಬಿಟ್ಟು ನಾಳೆನೆ ಬಿತ್ತನೆ ಮಾಡಿದ್ರೆ ಆ ಉಷ್ಣಾಂಶದಿಂದ ಕೂಡ ಮೊಳಕೆಗಳು ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ 15-20 ದಿನಗಳ ಮುಂಚೆನೆ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ಕೆಸರು ಮಾಡಿ ಆನಂತರ ನಾಟಿಗೆ ಮುಂಚೆ 1-2 ದಿನ ಎನ್ನುವಾಗ ಒಂದು ಕೆಸರು ಮಾಡಿ ಅಥವಾ ನಾಳೆ ನಾಟಿ ಅಂದಾಗ ಇವತ್ತು ಕೆಸರು ಮಾಡಿ ಸಮತಟ್ಟು ಮಾಡಿಕೊಂಡು ಬಿತ್ತನೆ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಇಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯಲ್ಲಿ ಅನುಸರಿಸಬೇಕಾಗುತ್ತೆ.
1: ಅಂದರೆ ಈ ಡ್ರಮ್ ಸೀಡರನ್ನು ಬಳಸುವಂಥ ಅವಶ್ಯಕತೆ ಏನಿದೆ ಅಂತ
0: ಈಗಿನ ಕಾಲಘಟ್ಟಕ್ಕೆ ನಾವು ಹೋಲಿಸ್ಕೊಳ್ಳೋದಾದರೆ ಡ್ರಮ್ ಸೀಡರ್ನ ಬಳಸಿ ಭತ್ತವನ್ನು ಬೇಸಾಯ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಕೊಡಗಿನಲ್ಲಿ ಇವತ್ತು ನೋಡ್ತಾ ಇರ್ಬೋದು ಕಾರ್ಮಿಕರ ಸಮಸ್ಯೆ ಭಾಳ ಇದೆ.
1: ಹೌದೌದು,
0: ಈಗ ನಾನು ಎಷ್ಟು ಕೊಡಗಿನ ರೈತರ ಜೊತೆ ನಾನು ಮಾತಾಡಬೇಕಾದ್ರೆ ಅಥವಾ ನಾನು ಸುಮಾರು 4-5 ವರ್ಷಗಳಿಂದ ಈ ಡ್ರಮ್ ಸೀಡಿಂಗನ್ನು ಪ್ರಮೋಟ್ ಮಾಡೋಕ್ಕೆ ಹೋಗಿ ಅಲ್ಲಲ್ಲಿ ಆಯ್ದ ರೈತರುಗಳ ತಕ್ಕಗಳಿಗೆ ಹೋಗಿ ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಅವ್ರು ಹೇಳೋ ಪ್ರಕಾರನೇ ಒಂದು ಎಕರೆಯನ್ನು ಸಸಿ ಮಡಿ ತಯಾರಿಸಿ ನಾಟಿ ಮಾಡೋಕ್ಕೆ ಏನಿಲ್ಲ ಅಂತಂದ್ರೆ 5,000-6,000 ರೂಪಾಯಿ ಖರ್ಚು ಬರುತ್ತೆ. ನೀವು ಸಸಿ ಮಡಿ ಮಾಡ್ಕೋಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಖರ್ಚು. ಸಸಿ ಮಡಿ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಅದರಿಂದ ನೀರು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ, ಆನಂತರದಲ್ಲಿ ಮೇಜರಾಗಿ ಬರ್ತಕ್ಕಂಥದ್ದು ಸಸಿ ಮಡಿಯಿಂದ ಗಿಡಗಳನ್ನ ಕಿತ್ತು ಅದನ್ನು ಬಂಡಲ್ ಮಾಡಿ ಮುಖ್ಯವಾದ ಗದ್ದೆಗಳಿಗೆ ಸಾಗಣೆ ಮಾಡಿ ಅಲ್ಲಿಂದ ನಾಟಿ ಮಾಡೋದು. ಸೊ ಈ ಎಲ್ಲ ಖರ್ಚುಗಳನ್ನ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ 5,000-6,000 ರೂಪಾಯಿ ರೈತರು ಹೇಳೋ ಲೆಕ್ಕಾಚಾರದಲ್ಲಿ ಇನ್ನೂ ಹೆಚ್ಚಿನ ಖರ್ಚು ಅಂತ ಹೇಳ್ತಾರೆ. ನಮ್ಮ ಲೆಕ್ಕಾಚಾರದಲ್ಲೂ ಕೂಡ ಅಷ್ಟು ಖರ್ಚು ಈ ಭತ್ತದ 1 ಎಕರೆ ಗದ್ದೆಯನ್ನು ನಾಟಿ ಮಾಡಬೇಕಾದ್ರೆ ಇಷ್ಟು ಖರ್ಚು ತಗಲುತ್ತೆ. ಆದರೆ ಈ ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆ ಎಂದೇನಾಗುತ್ತೆ, ಈಗ ನಾವು ಬೇರೆ ಮೆಥಡಲ್ಲಿ ಏನು ಭತ್ತವನ್ನು ನಾಟಿ ಮಾಡ್ತೀವೋ ಅದೇ ರೀತಿ ನಾವು ಗದ್ದೆಯನ್ನು ಪ್ರಿಪೇರ್ ಮಾಡ್ಕೋತೀವಿ. ಬೇರೆ ಏನೇನು ಮಾಡ್ತೀವೋ ಎಲ್ಲ ವಿಧಾನಗಳು ಅದಕ್ಕೂ ಸೇಮು, ಡ್ರಮ್ ಸೀಡಿಂಗ್ ಭತ್ತಕ್ಕೂ ಸೇಮು.

0: ಏನು ಮಾಡ್ತೀವಿ ಅಂತಂದರೆ, ಗದ್ದೆ ರೆಡಿ ಆದಮೇಲೆ
1: ಹ್ಞೂ
0: ಭತ್ತವನ್ನು ನೇರವಾಗಿ ಡ್ರಮ್ ಸೆಟ್ಟಿಂದ ಬಿತ್ತನೆ ಮಾಡಿಬಿಡ್ತೀವಿ. ಸೊ ಈ ಗಿಡ ಕೀಳೋದು, ಬಂಡ್ಲು ಮಾಡೋದು, ತಗೊಂಡೋಗಿ ಸಾಕ್ಸೋದು, ನಾಟಿ ಮಾಡೋ ಖರ್ಚುಗಳಿರಲ್ಲ. ಹಂಗಾಗಿ ರೈತರಿಗೆ ಏನಿಲ್ಲ ಅಂತಂದ್ರು ಒಂದು ಎಕರೆಗೆ 5 ರಿಂದ 6 ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ. ಮತ್ತು ಕಾರ್ಮಿಕರ ಸಮಸ್ಯೆ ಇದ್ದಲ್ಲಿ ಇದನ್ನು ಎಫೆಕ್ಟಿವ್ ಆಗಿ ಬಳಸ್ಕೋಬೋದು. ಒಂದು ಡ್ರಮ್ ಸೀಡರ್ನಿಂದ 2 ಗಂಟೆಗಳಲ್ಲಿ ಒಂದು ಎಕರೆಯಲ್ಲಿ ಭತ್ತ ಬಿತ್ತನೆಯನ್ನು ಮಾಡಿ ಮುಗಿಸ್ಬಿಡ್ಬೋದು. ಇದು ಒಂದು ಅಡ್ವಾಂಟೇಜು. ಸೊ ನಾನು ಈಗಾಗಲೇ ಹೇಳ್ದಂಗೆ ಕಾರ್ಮಿಕರ ಕೊರತೆ ನನಗಿರುತ್ತೆ. ಎರಡನೇದು, 1 ಎಕರೆ ಭತ್ತನ ನಾಟಿ ಮಾಡಬೇಕು ಅಂತ ನಮಗೆ ಸರಾಸರಿ 8 ಜನ ಲೇಬರ್ಸು ಒಂದು ದಿನ ಬೇಕು. ಅದನ್ನು ಇಲ್ಲಿ 2-3 ಗಂಟೆಗಳಲ್ಲಿ ಒಂದು ಡ್ರಮ್ ಸೀಡರ್ನ ಯೂಸ್ ಮಾಡಿ ನಾಟಿ ಮಾಡ್ಬೋದು. ಕಾರ್ಮಿಕರ ಕೊರತೆ ನೀಗ್ತು, ಮತ್ತು ಖರ್ಚಿನಲ್ಲಿ ಉಳಿತು, 5 ರಿಂದ 6 ಸಾವಿರ ರೂಪಾಯಿ ಖರ್ಚು ಉಳಿತು. ಜೊತೆಗೆ ನಾವು ನಾರ್ಮಲ್ ಆಗಿ ಸಸಿ ಮಡಿ ಮಾಡಿಕೊಂಡು ಭತ್ತ ಬೆಳಿಬೇಕು ಅಂದರೆ ನಮಗೆ 25 ಕೆಜಿ ಸಸಿ ಬಿತ್ತನೆ ಬೀಜ ಬೇಕಾಗುತ್ತೆ. ಇಲ್ಲಿ ನಮಗೆ 1 ಎಕರೆಗೆ 8 ಕೆಜಿಯಲ್ಲಿ ನಾವು ಭತ್ತ ಬಿತ್ತನೆಯನ್ನು ಮಾಡಿ ಮುಗಿಸ್ಬಿಡ್ಬೋದು.
1: ಅಷ್ಟರ ಮಟ್ಟಿಗೆ ಕಡಿಮೆ
0: ಆಗುತ್ತೆ
1: ಬೀಜ ಬೇಕಾಗುತ್ತೆ.
0: ಆಲ್ಮೋಸ್ಟ್ ನಮಗೆ 60% ಕಡಿಮೆ ಬಿತ್ತನೆ ಬೀಜ ಬಳಸ್ಕೋಬೋದು.
1: ಅಂದರೆ 25 ಕಿಲೋಗ್ರಾಮ್ ಅಂದರೆ 3 ಎಕರೆಗೆ ಇಲ್ಲಿ
0: ಬಳಸ್ಕೋಬೋದು ಆ 25 ಕಿಲೋಗ್ರಾಮ್ನ. ಸೊ ಇದು ಒಂದು ಅಡ್ವಾಂಟೇಜು. ನೆಕ್ಸ್ಟ್ ಏನಪ್ಪ ಅಂದರೆ, ಈ ನಾಟಿ ಮಾಡಿದಾಗ ಈ ಗಿಡಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತವೆ ನಾಟಿ ಆದ ನೆಕ್ಸ್ಟ್ ಒಂದು ವಾರದ ತನಕ, ಅಥವಾ ಸಪ್ಪೆ ಆಗಿರ್ತವೆ. ಯಾಕೆ ಅಂತಂದ್ರೆ ಸಸಿ ಮಡಿಯಿಂದ ನಾವು ಬೇರ್ ಸಮೇತ ಕಿತ್ತು ಅದನ್ನು ಬಂಡ್ಲು ಮಾಡಿ ಅಲ್ಲಿ ನಾಟಿ ಮಾಡಿರ್ತೀವಿ. ಅಲ್ಲಿ ನಾಟಿ ಮಾಡಿದ್ಮೇಲೆ ಆ ಗಿಡಗಳಿಗೆ ಹೊಸ ಬೇರ್ ಬರಬೇಕು. ಅದು ಬೇರ್ ಬಂದಾದ್ಮೇಲೆ ಇದು ಹೊಸ ಎಲೆಗಳು ಬಂದು ಅದು ಸೆಟ್ ಆಗಬೇಕು. ಅದನ್ನ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ.
1: ಆಘಾತ
0: ಇಲ್ಲಿ ಆತರ ಸಮಸ್ಯೆಗಳಿರಲ್ಲ.
1: ಅಂದ್ರೆ ಬೇರು ಸಸಿಗಳನ್ನ ಕೀಳುವಾಗ ಸ್ವಲ್ಪ ಆಘಾತ ಆಗುತ್ತೆ.
0: ಆಮೇಲೆ ನಾಟಿ ಮಾಡೋ ವಿಧಾನನೂ ಬೇರೆ. ಕೆಲವರು ಬೆರಳಲ್ಲಿ ಹಾಕ್ತಾರೆ, ಎಬ್ಬೆರಳಲ್ಲಿ ಮುಂದುತ್ತಾರೆ. ಸೊ ಆ ಕಾಲ ರೀಜನ್ಗೂ ಸ್ವಲ್ಪ ನೋವು ಉಂಟಾಗ್ಬೋದು. ಹಂಗೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, 1 ವಾರ 12 ದಿವಸ ಅದು ಮತ್ತೆ ಚಿಗರಿ ನೀಟಾಗಿ ಗದ್ದೆನಲ್ಲಿ ಸೆಟ್ ಆಗೋಕೆ. ಆದರೆ ಇಲ್ಲಿ ಆ ಸಮಸ್ಯೆ ಬರಲ್ಲ. ನೇರವಾಗಿ ಬಿತ್ತನೆ ಬೀಜಗಳನ್ನು ಬಿತ್ತೀವಿ, ಅದು ಗಿಡ ಒಡೆಯುತ್ತೆ, ಸಸಿ ಬೆಳವಣಿಗೆಯನ್ನು ಪ್ರಾರಂಭಿಸಿ ಬೆಳೆಯುತ್ತೆ. ಹಾಗಾಗಿ ಈ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅನ್ನೋದು ಇಲ್ಲಿ ಇರಲ್ವಲ್ಲ, ಈ ಬೆಳೆ 10 ರಿಂದ 12 ದಿವಸ ಮುಂಚೆನೆ ಕಟಾವಾಗಿ ಬಂದ್ಬಿಡುತ್ತೆ. ಇದು ಒಂದು ನಮಗೆ ಅನುಕೂಲವಾಗುತ್ತೆ.
1: ಸಸಿಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಇಳುವರಿನ ಹೆಚ್ಚು ಬರ್ಬೋದಲ್ವೇ?
0: ಹೌದು. ಯಾಕಂತಂದ್ರೆ ಡ್ರಮ್ ಸೀಡರ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ, ಆ ಡ್ರಮ್ಮಲ್ಲಿ ಸಾಲಿನಿಂದ ಸಾಲಿಗೆ 8 ಇಂಚ್ ಅಂತರವನ್ನು ಕಾಯ್ದುಕೊಂಡಿರ್ತಾರೆ, ಮೇಂಟೈನ್ ಮಾಡಿರ್ತಾರೆ. ಮತ್ತು ಆ ಬಿತ್ತನೆ ಬೀಜಗಳು ಪ್ರತಿ ಡ್ರಮ್ ಸೀಡಲ್ಲಿ ಇರ್ತಕ್ಕಂಥ ಹೋಲಿಂದ ಬೀಳಬೇಕಾದ್ರೆ ಗಿಡದಿಂದ ಗಿಡಕ್ಕೆ 4 ಇಂಚಿನ ಅಂತರವನ್ನು ಮೇಂಟೈನ್ ಮಾಡ್ಕೋತವೆ. ಹಾಗಾಗಿ ನಾನು ಮುಂಚೆನೆ ಹೇಳಿದಾಗೆ 1 ಚದರ ಮೀಟರ್ನಲ್ಲಿ 50 ಗಿಡಗಳು ಬಂದೇ ಬರ್ತವೆ. ಹಾಗಾಗಿ ಇದು ಒಂದು ಕೂಡ ನಮ್ಮ ಇಳುವರಿಗೆ ಕಾರಣ ಆಗುತ್ತೆ.
1: ಆದ್ರೂ ಈ ಡ್ರಮ್ ಸೀಡರ್ ಭತ್ತದ ಬಿತ್ತನೆಯಲ್ಲಿರುವಂಥ ಸಮಸ್ಯೆಗಳು ಅಥವಾ ಸವಾಲುಗಳೇನು ಅಂತೀರಿ?
0: ಡ್ರಮ್ ಸೀಡರ್ ಭತ್ತ ಬಿತ್ತನೆಯಲ್ಲಿ ನಮಗೆ ಒಂದು 3-4 ಸವಾಲುಗಳಿದೆ. ಅದರಲ್ಲಿ ಭಾಳ ಪ್ರಮುಖವಾದಂಥ ಸವಾಲು ಅಂತಂದರೆ ಕಳೆ ನಿರ್ವಹಣೆ. ನಾನು ಈಗಲೇ ಹೇಳಿದಾಗೆ
1: ಹೌದು
0: ಭತ್ತದ ಬೀಜದ ಜೊತೆನೆ ಕಳೆ ಬೀಜಗಳು ಮೊಳಕೆ ಹೊಡೆದು ಕಳೆ ಎಸ್ಟಾಬ್ಲಿಷ್ ಆಗ್ತಾ ಇರ್ತದೆ. ಹಾಗಾಗಿ ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಏನಾದರೂ ನಾವು ಅಚ್ಚುಕಟ್ಟಾಗಿ ಮಾಡಿಬಿಡ್ತು ಅಂತಂದರೆ ಡ್ರಮ್ ಸೀಡರು ಸಕ್ಸಸ್ ಆಯಿತು ಅಂತಲೇ ಅರ್ಥ. ಸೊ ಹಾಗಾಗಿ ಉತ್ತಮವಾಗಿ ಗದ್ದೆಯನ್ನು ಪ್ರಿಪೇರ್ ಮಾಡ್ಕೋಬೇಕು. ಮತ್ತು ಬಿತ್ತುವ ಸಂದರ್ಭದಲ್ಲಿ ಯಾವುದೇ ವಿಧವಾದಂಥ ಹಸಿರು ಕಳೆಗಳು ಅಥವಾ ಹಸಿರು ಹುಲ್ಲುಗಳಾಗಲಿ ಗದ್ದೆನಲ್ಲಿ ಇರಬಾರ್ದು. ಆ ನಂತರದಲ್ಲಿ ಮಲ್ನಾಡಿನಂಥ ಪರಿಸ್ಥಿತಿನಲ್ಲಿ ನಾವು ಈ ಉದಯ ಪೂರ್ವ ಕಳೆನಾಶಕಗಳನ್ನು ಬಳಸೋಕ್ಕಾಗಲ್ಲ. ಯಾಕೆಂತಂದರೆ ಮಳೆ ಹುಯ್ತಾ ಇರ್ತದೆ, ಉದಯ ಪೂರ್ವ ಕಳೆನಾಶಕಗಳು ಪ್ರಿ ಎಮರ್ಜೆಂಟ್ ಹರ್ಬಿಸೈಡ್ಸ್ ಹಾಕಿದ್ರೆ ಈ ಕಳೆ ಬೆಳೆಗೆ ಮೊಳಕೆಗೆ ಏನು ಎಫೆಕ್ಟ್ ಆಗುತ್ತೋ ಅದೇ ಥರ ನಮ್ಮ ಭತ್ತದ ಮೊಳಕೆಗೂ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನು ಇಲ್ಲಿ ಬಳಸೋಕ್ಕಾಗಲ್ಲ. ಬೇರೆ ಪ್ರದೇಶಗಳಲ್ಲಿ ಬಳಸ್ಕೋಬೋದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ಗಳನ್ನ ಬಳಸ್ಕೊಂಡು ಕಳೆ ನಿಯಂತ್ರಣಗಳನ್ನ ಮಾಡ್ಬೋದು. ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂತಂದ್ರೆ ಉದಯೋತ್ತರ ಕಳೆನಾಶಕಗಳು. ಸೊ ಅವು ಯಾವ್ಯಾವಪ್ಪ ಅಂದ್ರೆ ಈ ನಾಮಿನಿ ಗೋಲ್ಡ್, ಪಿಮಿಕ್ಸ್ ಮತ್ತೆ ಬ್ಯೂಟಾಕ್ಲೋರ್, ಇವು ಮೂರನ್ನು ಕೂಡ ನಾವು ಕಳೆ ಬಂದ ನಂತರದಲ್ಲಿ ಆ ಕಳೆಗಳ ಮೇಲೆ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಕೋಬೇಕು. ಈ ಡ್ರಮ್ ಸೀಡಿಂಗ್ ಭತ್ತ ವಿಧಾನದಲ್ಲಿ ಏನಾದ್ರು ಭತ್ತ ಬೇಸಾಯ ಮಾಡಿ ಕಳೆಗಳು ಬಂದಿದೆ ಅಂತ ಗೊತ್ತಾದ್ರೆ ಬಿತ್ತನೆ ಆದ 20 ರಿಂದ 25 ದಿನದೊಳಗಾಗಿ ನಾವು ಈ ಸ್ಪ್ರೇನ ತಗೋಬೇಕಾಗತ್ತೆ. ಆವಾಗ 1 ಎಕರೆಗೆ 120 ml ಕಾಮಿನಿ ಗೋಲ್ಡ್ ಅಥವಾ 1 ಎಕರೆಗೆ 8 ಗ್ರಾಮ್ ಪಿಮಿಕ್ಸ್ ಅಥವಾ 1 ಎಕರೆಗೆ 800 ಗ್ರಾಮ್ ಬ್ಯೂಟಾಕ್ಲೋರ್ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಉದಯೋತ್ತರ ಕಳೆನಾಶಕಗಳನ್ನ ಸುಮಾರು 150 ರಿಂದ 180 ಲೀಟರ್ ಅಥವಾ 200 ಲೀಟರ್ ನೀರಿನ ಕರಗಿಸ್ಕೊಂಡು ಮಲೆನಾಡು ಪ್ರದೇಶದಲ್ಲಿ ಆಗಾಗ ಮಳೆ ಆಗ್ತಿರೋದ್ರಿಂದ ಅದಕ್ಕೊಂದು 80 ml ಗಮ್ ಹಾಕೊಂಡು ಸಾಧ್ಯ ಆದಷ್ಟು ಸ್ಪ್ರೇ ಮಾಡಿದ ಒಂದು 6-7 ಗಂಟೆಗಳ ಕಾಲ ಮಳೆ ಇರಬಾರ್ದು ಆ ಥರ ವೆದರ್ ರಿಪೋರ್ಟ್ ನೋಡಿಕೊಂಡು ಸ್ಪ್ರೇ ಮಾಡಿ ನಾವು ಕಳೆಗಳನ್ನು ಸಮರ್ಪಕವಾಗಿ ಕಂಟ್ರೋಲ್ ಮಾಡ್ಬೋದು. ಇದು ಒಂದು ಸಮಸ್ಯೆ. ಆದರೆ ನಮಗೆ ಎರಡನೇ ಸಮಸ್ಯೆ ಏನಪ್ಪಾ ಅಂತಂದರೆ ಬಿತ್ತನೆ ಮಾಡೋ ಟೈಮಲ್ಲಿ ವಾತಾವರಣನ ಗಮನಿಸ್ಕೊಂಡು ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಅವತ್ತೇನಾದರೂ ಯೆಲ್ಲೋ ಅಲರ್ಟು ರೆಡ್ ಅಲರ್ಟ್ ಇದ್ದು ಅವತ್ತು ದಿನ ಏನಾದ್ರು ಬಿತ್ತನೆ ಮಾಡಿಬಿಟ್ವಿ ಅಂದ್ಕೊಂಡ್ರೆ ಅಥವಾ ಬಿತ್ತನೆ ಮಾಡೋ ನಂತರದಲ್ಲಿ ಜೋರು ಮಳೆ ಬಂದ್ಬಿಟ್ರೆ ಏನಾಗುತ್ತೆ, ಆ ಬಿತ್ತನೆ ಬೀಜಗಳು ಲೈನಲ್ಲಿ ಬಿದ್ದಿರೋವೆಲ್ಲ ನೀರು

0: ಕೊಚ್ಕೊಂಡು ಹೋಗ್ಬಿಟ್ಟು ಎಲ್ಲ ಒಂದು ಕಡೆ ಸೇರ್ಕೊಳ್ಳೋದು,
1: ಚದುರು ಬಿಡ್ತವೆ.
0: ಚದುರು ಬಿಡ್ತವೆ, ಆವಾಗ ನಮಗೆ ಆ ಲೈನ್ಗಳು ಸಿಗಲ್ಲ. ಇದು ಎರಡನೇ ಸಮಸ್ಯೆ ಆಗುತ್ತೆ. ಮೂರನೇ ಸಮಸ್ಯೆ ಏನಪ್ಪಾ ಅಂತಂದರೆ, ಅಲ್ಲಲ್ಲಿ ಕೆಲವೊಂದು ಪಕ್ಷಿಗಳು, ಈ ಗೀಜಿಗನಕ್ಕಿ, ಈ ಪಾರಿವಾಳ, ಕಾಡುಕೋಳಿ, ಇಂಥ ಹಕ್ಕಿಗಳು ಈ ಬಿತ್ತನೆ ಬೀಜವನ್ನು ತಿನ್ನುವಂಥ ಚಾನ್ಸಸ್ಗಳಿರುತ್ತೆ. ಸೊ ಆಮೇಲೆ ಈ ಪಕ್ಷಿಗಳು ದಿನದ 24 ಗಂಟೆನೂ ಬಂದು ಅಲ್ಲಿ ತಿನ್ನಕ್ಕೆ ಬರಲ್ಲ. ಅವು ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು 6:30 7-8 ಗಂಟೆ ತನಕ, ಆ ಟೈಮ್ ಅವುಗಳ ಫಾರೆಸ್ಟ್ ಟೈಮ್ ಅದು, ಆ ಟೈಮಲ್ಲಿ ಅಷ್ಟೇ ಆಹಾರಧಾನ್ಯ ಹುಡುಕೊಂಡು
1: ಮತ್ತೆ
0: ಸಂಜೆ ಆ ಸಂಜೆ ಹೊತ್ತು ಯಾವ್ದಾದ್ರು ಲೇಬರ್ಸ್ ಇಟ್ಟು ಒಂದು ಸೌಂಡ್ ಗೀಂಡ್ ಏನಾದರೂ ಶಬ್ದಗಳು ಮಾಡೋದ್ರಿಂದ ಅಥವಾ ಹಕ್ಕಿಗಳನ್ನ ಚದುರಿಸಿ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಇವು ಇಷ್ಟು ಸವಾಲುಗಳನ್ನ ನಾವು ಬಗೆಹರಿಸ್ಕೊಳ್ತು ಅನ್ನೋದಾದ್ರೆ, ಡ್ರಮ್ ಸೀಡಿಂಗ್ ಅನ್ನ ಬಳಸ್ಕೊಂಡು ಭತ್ತ ಬೇಸಾಯನ ಮಾಡಬಹುದು.
1: ಡ್ರಮ್ ಸೀಡರ್ ಅನ್ನ ಬಳಸ್ಕೋಬೇಕು ಅಂತ ಅಂದ್ರೆ ಹೇಗೆ ಬಿತ್ತನೆ ಬೀಜವನ್ನ ಸಿದ್ಧಪಡಿಸ್ಕೋಬೇಕು ಅಂತೀರಿ?
0: ಡ್ರಮ್ ಸೀಡಿಂಗ್ ಭತ್ತ ಬೇಸಾಯಕ್ಕೆ ಬಿತ್ತನೆ ಬೀಜಗಳನ್ನು ಸಿದ್ಧ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಾವು ಟ್ರೆಡಿಷನಲ್ ಮೆಥಡಲ್ಲಿ, ಈಗ ನಾಟಿಗೆ ಯಾವ ರೀತಿ ಭತ್ತ ಸಿದ್ಧ ಮಾಡ್ಕೋತೀವೋ ಅದೇ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಉತ್ಕೃಷ್ಟ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು 24 ಗಂಟೆ ನೀರಲ್ಲಿ ನೆನೆಸಿ ಹೊರಗಡೆ ತೆಗೆದು ನೀರನ್ನೆಲ್ಲ ಡ್ರೈನ್ ಔಟ್ ಮಾಡಿ ಒಂದು ಗೋಣಿ ಚೀಲದಲ್ಲಿ ಕಟ್ಟಿಟ್ಟು ಸಸಿ ಮಡಿಗೆ ಬಳಸ್ತಾ ಇರ್ತೀವಿ ಎಲ್ಲಿ ನಾಟಿ ಪದ್ಧತಿಯಲ್ಲಿ. ಇಲ್ಲೂ ಕೂಡ 24 ಗಂಟೆಗಳ ಕಾಲ ಭತ್ತದ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಹೊರಗಡೆ ತಗೊಂಡು ಆ ನೀರನ್ನೆಲ್ಲ ಬಸಿದ ಮೇಲೆ ಈ ಭತ್ತದ ಬೀಜಗಳನ್ನ ಬರೀ 24 ಗಂಟೆಗಳು ಮಾತ್ರ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಯಾಕೆ ಅಂತಂದ್ರೆ ಇಲ್ಲಿ 48 ಗಂಟೆಗಳ ಕಾಲ ಏನಾದರೂ ನಾವು ಕಟ್ಟಿಡ್ತು ಅಂತಂದ್ರೆ ಮೊಳಕೆ ಉದ್ದ ಬಂದ್ಬಿಡುತ್ತೆ. ಈ ಡ್ರಮ್ನಲ್ಲಿ ನಾವು ಭತ್ತ ತುಂಬಿದಾಗ ಆ ಡ್ರಮ್ ತಿರುಗದಂಗೆನೆ ಭತ್ತನು ಕೂಡ ಒಳಗಡೆ ರೊಟೇಟ್ ಆಗ್ತಾ ಇರ್ತದೆ. ಆ ಒಂದಕ್ಕೊಂದು ತಾಕಿ ತಾಕಿ ಮೊಳಕೆ ಉರಿದು ಹೋಗುವಂತ ಚಾನ್ಸಸ್ಗಳಿರುತ್ತೆ. ಅಥವಾ 48 ಗಂಟೆಗಳ ಕಾಲ ಇಟ್ಟಾಗ ಮೊಳಕೆ ಉದ್ದ ಬಂದ್ಬಿಟ್ಟು ಒಂದು ಮೊಳಕೆ ಒಂದು ಮೊಳಕೆ ಜಾಯಿನ್ ಆಗ್ಬಿಟ್ಟು ಆ ಡ್ರಮ್ ಸೀಡ್ ಅನ್ನ ರಂಧ್ರಗಳಿಂದ ಭತ್ತ ಸರಿಯಾಗಿ ಬೀಳಲ್ಲ. ಹಾಗಾಗಿ 24 ಗಂಟೆ ನೀರಿನಲ್ಲಿ ನೆನೆಸಬೇಕು, 24 ಗಂಟೆ ಮೊಳಕೆ ಕಟ್ಟಬೇಕು. ಆಗ ತಾನೇ ಕಣ್ಣು ಬಿಟ್ಟಿರ್ತಕ್ಕಂಥ ಮೊಳಕೆ ಭತ್ತವನ್ನ ನಾವು ಡ್ರಮ್ನಲ್ಲಿ ತುಂಬಿ ಎಳೆದ್ರೆ ಸರಾಗವಾಗಿ ಅದು ಬೀಳುತ್ತೆ, ನೀಟಾಗಿ ನಮಗೆ ಗದ್ದೆನಲ್ಲಿ ಅದನ್ನು ಬಿತ್ತನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದೊಂದು ಮುಂಜಾಗ್ರತೆ ಕ್ರಮವನ್ನು ನಾವು ಅನುಸರಿಸ್ಕೋಬೇಕಾಗತ್ತೆ. ಅದನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಭತ್ತದ ಬೀಜೋಪಚಾರ ಆಗಿರಲಿ, ಮಿಕ್ಕಿದೆಲ್ಲ ಇನ್ನು ಬೇರೆ ಮೆಥಡಲ್ಲಿ ಅಥವಾ ನಾವು ಯಾವ ರೀತಿ ಭತ್ತ ಬೆಳಿತೇವೋ ಆ ರೀತಿ ಅನುಸರಿಸಿ ನಾವು ಭತ್ತವನ್ನು ಇಲ್ಲಿ ಬಿತ್ತನೆ ಮಾಡಬಹುದು.
1: ಇನ್ನು ಡ್ರಮ್ ಸೀಡರ್ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ನಮ್ಮ ರೈತ ಬಾಂಧವರಿಗೆ?
0: ಡ್ರಮ್ ಸೀಡರು ಇನ್ವೆಂಟ್ ಆಗಿ 1998 ಕೊಯಮತ್ತೂರಿನಲ್ಲಿ ಫಸ್ಟ್ ಅದು ಬಂದಿದ್ದು,
1: ಒಂದು 25 ವರ್ಷದ ಮೇಲೆ
0: ಮೇಲೆ ಆಗಿದೆ. ಅನೇಕ ಭಾಗದ ರೈತರುಗಳು ಕೂಡ ಎಲ್ಲೆಲ್ಲಿ ಕಾರ್ಮಿಕರ ಸಮಸ್ಯೆ ಇದೆ ಅಲ್ಲೆಲ್ಲ ಕೂಡ ಬಳಸ್ತಾ ಇದಾರೆ. ಆದ್ರೆ ಇತ್ತೀಚಿನ ಡ್ರಮ್ ಸೀಡರ್ ನ ನೀವು ತಗೊಳ್ಳೋದಾದ್ರೆ ಅದು ಟೋಟಲ್ ಈಗ ಎಲ್ಲ ಫೈಬರ್ ಮೆಟೀರಿಯಲ್ ಬಂದ್ಬಿಟ್ಟಿದೆ, ಒಂದು 3-3.5 ಕೆಜಿ ತೂಕ ಇದೆ. ಒಂದು ಡ್ರಮ್ ಹೆಚ್ಚು ಕಡಿಮೆ 3 ಕೆಜಿ ಭತ್ತವನ್ನ ಹಿಡಿಯುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದೊಂದು ಡ್ರಮ್ಗೆ ಒಂದು 3/4 ಭಾಗ ಅಷ್ಟೇ ತುಂಬಬೇಕಾಗತ್ತೆ. ಅಂದ್ರೆ 2.5 ಕೆಜಿ ಭತ್ತ 4 ಡ್ರಮ್ಗೆ ತುಂಬಿದ್ರೆ ಅದು 1 ಎಕರೆ ಕವರ್ ಮಾಡ್ಬಿಡುತ್ತೆ.
1: ಒಂದು ಡ್ರಮ್ ಸೀಡರ್ ಅಂದ್ರೆ 4 ಡ್ರಮ್ ಇರುತ್ತೆ.
0: 4 ಡ್ರಮ್ ಇರುತ್ತೆ. ಪ್ರತಿ ಡ್ರಮ್ ಅಲ್ಲೂ 2 ಎಂಡ್ಗಳಲ್ಲೂ ಕೂಡ ಸಾಲನ ನಾವು ರಂಧ್ರಗಳನ್ನ ಕಾಣ್ತೀವಿ. ಪ್ರತಿ ಡ್ರಮ್ನ ರಂಧ್ರಗಳ ಮತ್ತಿನ ಇನ್ನೊಂದಿನ ಡ್ರಮ್ನ ಹೋಲ್ಗೆ ಸರಾಸರಿ ಅಂದ್ರೆ 8 ಡಿಸ್ಟೆನ್ಸ್ ಅನ್ನ ಅಂದ್ರೆ ಅಂತರವನ್ನು ಕಾಯ್ದುಕೊಂಡಿರ್ತಾರೆ. ಒಂದು ಡ್ರಮ್ ಆದ್ಮೇಲೆ ಪಕ್ಕದ ಇನ್ನೊಂದು ಡ್ರಮ್ ಸ್ಟಾರ್ಟ್ ಆಗ್ಬೇಕಂದ್ರೂ ಕೂಡ ಅವೆರಡು ಡ್ರಮ್ಗಳ ಸಾಲುಗಳಿಗೂ ಕೂಡ 8 ಅಂಗುಲ ಅಂತರ ಇರ್ತದೆ. ಸೊ ಹಾಗಾಗಿ ನಾವು ಒಂದು ಸರಿ ಡ್ರಮ್ನ ಎಳ್ಕೊಂಡೋಯ್ತು ಅಂತಂದ್ರೆ 8 ಸಾಲುಗಳು ಒಟ್ಟಿಗೆ ಮೂಡು ಬರುತ್ತೆ. ಡ್ರಮ್ಗಳಲ್ಲಿ ರಂಧ್ರಗಳನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಪ್ರತಿ ಡ್ರಮ್ ಎಳೆದಾಗ ಆ ನೆಲಕ್ಕೆ ಬೀಜಗಳು 4 ಇಂಚು ಅಂತರದಲ್ಲಿ ಬೀಳ್ತಾ ಹೋಗ್ತವೆ. ಸೊ ಈ ರೀತಿ ಡ್ರಮ್ನ ಡಿಸೈನ್ ಮಾಡಿರ್ತಾರೆ. ಹಂಗಾಗಿ ಇದು ವೆಯ್ಟ್ಲೆಸ್. ಇವಾಗ ಈ ಡ್ರಮ್
1: ಒಬ್ಬರು ಎಳ್ಕೊಂಡು
0: ಆರಾಮಾಗಿ ಒಬ್ಬ ಲೇಬರ್ ಎಳ್ಕೊಂಡು ಹೋಗ್ಬಿಡ್ಬೋದು. ನನ್ನ ಅನುಭವದಂಗೆನೆ ಇಲ್ಲಿ ಎಷ್ಟೋ ಜನ ಈ ಮರಗೋಡು ಹೊಸಕೇರಿ ಗ್ರಾಮಗಳಲ್ಲಿ 6ನೇ ಕ್ಲಾಸ್ ಮಕ್ಕಳುಗಳು ಮತ್ತೆ ಹೈಸ್ಕೂಲ್ ಮಕ್ಕಳುಗಳೆಲ್ಲ ಡ್ರಮ್ ಸೀಡರ್ನ ಎಳೆದಿದ್ದಾರೆ ಬಹಳ ಸುಲಭವಾಗಿ
1: ಅವರವ್ರ ಜಮೀನುಗಳಲ್ಲಿ ತಂದೆ ತಾಯಿ ಜೊತೆಯಲ್ಲಿ
0: ಕೆಲಸ ಮಾಡುವಾಗ ಅವರೇ ಕೂಡ ಎಳೆದಿದ್ರು ಬಹಳ ಸರಾಗವಾಗಿ ಇದನ್ನು ಎಳ್ಕೊಂಡು ಹೋಗ್ಬೋದು. ಎಳ್ಕೊಂಡೋಗಿ ನಾವು ಬಿತ್ತನೆಯನ್ನ ಮಾಡಬಹುದು.
1: ಹಾಗಾಗಿ ಬಹಳ ಸರಳವಾದ ಉಪಕರಣ ಅತಿಯಾದ ತಂತ್ರಜ್ಞಾನ ಏನಿಲ್ಲ
0: ಅತಿಯಾದ ತಂತ್ರಜ್ಞಾನ
1: ಹಾಗಾಗತ್ತೆ ಹೀಗಾಗತ್ತೆ
0: ಏನು ಇಲ್ಲ ಸರ್.
1: ಅದರಿಂದ ಸರಳವಾದ ಉಪಕರಣ ಎಲ್ಲರೂ ಕೂಡ ಬಳಸ್ಕೋಬಹುದು.
0: ಹೌದು, ಒಂದು ಡ್ರಮ್ ಸೀಡರ್ ಯೂನಿಟ್ ಬೆಲೆ ಇವತ್ತು 5,200 ರೂಪಾಯಿಗಳಿದೆ. ಅದನ್ನ ಆರಾಮಾಗಿ ಬಳಸ್ಕೋಬಹುದು.
1: ಅಂದ್ರೆ
0: ಫೈಬರ್ ಮೆಟೀರಿಯಲ್ ಇರೋದ್ರಿಂದ ಅದೇನು ನಾಶ ಆಗಲ್ಲ. ನಾವು ಸುರಕ್ಷಿತವಾಗಿ ಅದನ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬಿತ್ತನೆ ಸೀಸನ್ ಅಲ್ಲಿ ಬಳಸ್ಕೊಂಡು ಸುಮಾರು ವರ್ಷಗಳ ಕಾಲ ಅದನ್ನ
1: ಬಳಸ್ತಾ ಇರ್ಬೋದು.
0: ಈವನ್ ಯಾರಾದ್ರೂ ಅದನ್ನ ಇಟ್ಕೊಂಡಿದ್ರೆ ಬಾಡಿಗೆ ಕೂಡ
1: ಕೊಡ್ಬೋದು,
0: ಕೊಟ್ಟು ಅದರಿಂದ ಸದುಪಯೋಗವನ್ನು ಪಡ್ಕೋಬಹುದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಡ್ರಮ್ ಸೀಡರ್ ನಿಂದ ಭತ್ತದ ಬೀಜವನ್ನು ಬಿತ್ತನೆ ಮಾಡಿ ಭತ್ತದ ಬೇಸಾಯವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಸವ ಲಿಂಗಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259967

0: 5685 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 7259765585. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಡ್ರಮ್ ಸೀಡರ್ ಭತ್ತದ ಬೇಸಾಯದಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳನ್ನು ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ.
0: ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಾಧಿಸುವಂಥ ಮುಖ್ಯವಾದ ರೋಗದಲ್ಲಿ ಶೀಘ್ರ ಸೊರಗು ರೋಗ ಬಹಳ ಮುಖ್ಯವಾದಂಥದ್ದು. ಈ ಶೀಘ್ರ ಸೊರಗು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸತತವಾಗಿ ಮಳೆಯಾಗುವಂತಹ, ಮಂಜು ಬೀಳುವಂತಹ, ಹೆಚ್ಚಿನ ನೆರಳಿನಿಂದ ಕೂಡಿರುವಂಥ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ತೋಟಗಳಲ್ಲೂ ಕೂಡ ಈ ಶೀಘ್ರ ಸೊರಗು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಮುಂಗಾರು ಹಂಗಾಮಿನ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಈ ಶೀಘ್ರ ಸೊರಗು ರೋಗದ ತೀವ್ರತೆ ಹೆಚ್ಚಾಗಿರುತ್ತೆ. ಕಾಳು ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಸತತವಾಗಿ ಹೆಚ್ಚು ಮಳೆಯಾಗುವಂಥ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪ್ರತಿ ವರ್ಷ ಶೀಘ್ರ ಸೊರಗು ರೋಗದಿಂದ ಈ ಕರಿಮೆಣಸಿನ ಬಳ್ಳಿಗಳು ಸಾಯೋದು ಹೆಚ್ಚಾಗ್ತಾ ಇದೆ. ಫೈಟಾಪ್ತರಾ ಕ್ಯಾಪ್ಸೈ ಎಂಬಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಈ ರೋಗಾಣು ತುಂಬ ದಿನದವರೆಗೆ ಮಣ್ಣಲ್ಲಿ ವಾಸ ಆಗಿರುತ್ತೆ. ಇದು ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಸುಲಭವಾಗಿ ಹರಡುತ್ತೆ. ಮಳೆಗಾಲದಲ್ಲಿ ಈ ಶಿಲೀಂಧ್ರ ಗಿಡದ ಬೇರ್ನಲ್ಲಿ ಅಥವಾ ನೆಲದ ಮಟ್ಟದ ಎಲೆಗಳ ಕೆಳಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ಶೀಘ್ರ ಸೊರಗು ರೋಗವನ್ನು ಗುರುತಿಸೋದು ಹೇಗೆ ಅಂದರೆ, ಮೊದಲನೇದಾಗಿ ಈ ಕರಿಮೆಣಸಿನ ಬಳ್ಳಿಗಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗೋದನ್ನು ನಾವು ಕಾಣಬಹುದು. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆ ಚುಕ್ಕೆಗಳು ದೊಡ್ಡದಾಗ್ತಾ ಎಲೆಗಳಿಗೆಲ್ಲ ವ್ಯಾಪಿಸುತ್ತವೆ ಮತ್ತು ಎಲೆಗಳು ಉದುರೋದಕ್ಕೆ ಪ್ರಾರಂಭಿಸ್ತವೆ. ಮಣ್ಣಿನ ಮೇಲ್ಭಾಗದ ಬಳ್ಳಿಗಳು, ಮೃದು ಕಾಂಡ, ಕುಡಿ ಎಲೆಗಳು ರೋಗದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಬಳ್ಳಿಗಳಿಗೆ ರೋಗ ಸಂಪೂರ್ಣವಾಗಿ ವ್ಯಾಪಿಸಿದಾಗ ಕಾಳು ಕೊನೆಗಳು ಕೂಡ ಉದುರುತ್ತವೆ ಮತ್ತು ರೆಂಬೆಗಳು ಗೆಣ್ಣು ಭಾಗದಲ್ಲಿ ಮುರಿದು ಪೂರ್ತಿ ಬಳ್ಳಿ ಸೊರಗಿ 15 ದಿನದಲ್ಲಿ ಅವು ಕುಸಿದು ನಾಶ ಆಗ್ತವೆ. ಆದ್ದರಿಂದ ಈ ರೋಗವನ್ನು ಶೀಘ್ರ ಸೊರಗು ರೋಗ ಅಂತ ಕರೀತಾರೆ. ಬಳ್ಳಿಯ ಬುಡದ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂಥ ಕಪ್ಪು ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳು ಕೊಳೆತು ಹೋಗ್ತವೆ. ಅಲ್ಲಲ್ಲೇ ರೋಗದ ತೀವ್ರತೆ ಜಾಸ್ತಿಯಾದಾಗ ಕಾಂಡ ಕೂಡ ಕೊಳೆಯೋದಕ್ಕೆ ಪ್ರಾರಂಭಿಸಿ ಬಳ್ಳಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರಿನ ಭಾಗಗಳಿಗೆ ಈ ಶೀಘ್ರ ಸೊರಗು ರೋಗ ಹರಡಿದರೆ ಮಳೆ ಪ್ರಾರಂಭವಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಅಕ್ಟೋಬರ್ ನವೆಂಬರ್ ತಿಂಗಳಿನ ನಂತರ ಅವು ಸುಧಾರಣೆಗೊಂಡು ಪುನಃ ಒಂದೆರಡು ಹಂಗಾಮುಗಳವರೆಗೆ ಬದುಕಿ ಆ ನಂತರ ನಾಶ ಆಗ್ತವೆ. ಈ ಶೀಘ್ರ ಸೊರಗು ರೋಗದ ನಿಯಂತ್ರಣಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಈ ಶೀಘ್ರ ಸೊರಗು ರೋಗವನ್ನು ತಡೆಗಟ್ಟೋದಕ್ಕೆ ಮುಂಗಾರಿಗೆ ಮುಂಚೆ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಮಗ್ರವಾಗಿ ಈ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಶೀಘ್ರ ಸೊರಗು ರೋಗಕ್ಕೆ ತುತ್ತಾದಂಥ ಬಳ್ಳಿಗಳನ್ನು ಬೇರುಗಳ ಸಮೇತ ಕಿತ್ತು ನಾಶಪಡಿಸಬೇಕು. ಸಸಿ ಮಡಿಗಳನ್ನು ಮುಖ್ಯವಾಗಿ ಈ ಸೂರ್ಯನ ಶಾಖದಿಂದ ಉಪಚರಿಸಬೇಕು. ನಾಟಿ ಮಾಡೋದಕ್ಕೆ ಉಪಯೋಗಿಸುವಂಥ ಬಳ್ಳಿಯ ತುಂಡುಗಳನ್ನು ರೋಗಮುಕ್ತ ತೋಟದಿಂದಲೇ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಓಡು ಕವಲುಗಳನ್ನು ಬಳಸಿಕೊಂಡು ಈ ಸಸಿಗಳನ್ನು ತಯಾರು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ರೋಗಮುಕ್ತ ತೋಟದಿಂದಲೇ ಆ ಬಳ್ಳಿಗಳ ತುಂಡುಗಳನ್ನು ಆಯ್ಕೆ ಮಾಡ್ಕೋಬೇಕು. ತೋಟದಲ್ಲಿ ಬಸಿಗಾಲುವೆಗಳನ್ನು ತೆಗಿಬೇಕು ಮತ್ತು ಬೇಸಾಯ ಕ್ರಮಗಳನ್ನು ಮಾಡುವಾಗ ಬಳ್ಳಿಗಳ ಬೇರುಗಳಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು. ಹೊಸದಾಗಿ ಚಿಗರಿ ಬೆಳೆಯುವಂಥ ಈ ಓಡು ಕವಲುಗಳನ್ನು ನೆಲದ ಮೇಲೆ ಅವು ಹಬ್ಬದಂತೆ ಆಧಾರ ಗಿಡಕ್ಕೆ ನಾವು ಎತ್ತಿ ಕಟ್ಟಬೇಕಾಗತ್ತೆ. ಸೂರ್ಯನ ಬೆಳಕು ಮಳೆಗಾಲದಲ್ಲಿ ನೆಲದ ಮಡ್ಡವರೆಗೂ ಕೂಡ ತಲುಪೋ ರೀತಿಯಲ್ಲಿ ನೋಡ್ಕೋಬೇಕು. ಅಂದರೆ ನೆರಳು ನಿರ್ವಹಣೆ ಬಹಳ ಮುಖ್ಯ. ರೋಗದ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಬಳ್ಳಿಗಳಿಗೆ ಈ ಜೈವಿಕ ಶಿಲೀಂಧ್ರನಾಶಕವಾದಂಥ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಶಿಲೀಂಧ್ರವನ್ನು 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಅಥವಾ 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ಪ್ರತಿ ಬಳ್ಳಿಗೆ ಮಳೆ ಪ್ರಾರಂಭದಲ್ಲಿ ಕೊಡಬೇಕು. ಮೇ ಜೂನ್ ತಿಂಗಳಿನಲ್ಲಿ ಕೊಡಬೇಕು. ಇದೇ ಕ್ರಮವನ್ನು ಮಳೆ ಕಡಿಮೆ ಆದಾಗ ಅಕ್ಟೋಬರ್ ತಿಂಗಳಿನಲ್ಲೂ ಕೂಡ ಕೊಡಬೇಕಾಗತ್ತೆ. ಇದೇ ರೀತಿ ಈ ಜೈವಿಕ ರೋಗನಾಶಕವಾದಂಥ ಸುಡಾಮೊನಾಸ್ ಫ್ಲೋರೆಸೆನ್ಸ್ 1% ಸಿಂಪರಣೆಯನ್ನು ಪ್ರತಿ ಗಿಡಕ್ಕೆ 2 ಲೀಟರ್ನಂತೆ ನಾವು ಮಾಡಬೇಕಾಗತ್ತೆ ಅಥವಾ ಬಳ್ಳಿ ಬುಡಕ್ಕೆ ತೊಯ್ಯೋ ರೀತಿಯಲ್ಲಿ ಹಾಕಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ಜೂನ್ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಾಡಬೇಕು. ಮುಂಗಾರು ಮತ್ತು ಹಿಂಗಾರು ಸಮಯದಲ್ಲಿ ಎಲ್ಲ ಬಳ್ಳಿಗಳ ಕಾಂಡದ ಬುಡದಲ್ಲಿ

0: ಮೂವತ್ತರಿಂದ 45 ಸೆಂಟಿಮೀಟರ್ ಸುತ್ತಳತೆಯಲ್ಲಿ ಶೇಕಡ 2.5 ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಬಳ್ಳಿಗೆ ಉಣಿಸಬೇಕಾಗತ್ತೆ, ಅಂದರೆ ಬಳ್ಳಿಯನ್ನು ತೋಯಿಸಬೇಕಾಗತ್ತೆ. ಹಾಗೆಯೇ ಶೇಕಡ 1 ಬೋರ್ಡೋ ದ್ರಾವಣವನ್ನು ಬಳ್ಳಿಗಳಿಗೆ ಸಿಂಪರಣೆ ಮಾಡಬೇಕು. ಈ ತಾಮ್ರದ ಆಕ್ಸಿಕ್ಲೋರೈಡನ್ನು ಪ್ರತಿ ಬಳ್ಳಿಗೆ 3-4 ಲೀಟರ್ ಪ್ರಮಾಣದಲ್ಲಿ ಬುಡಕ್ಕೆ ಹಾಕಬೇಕಾಗತ್ತೆ. ಮೇ ಜೂನ್ ತಿಂಗಳ ಮಳೆ ಪ್ರಾರಂಭವಾದಾಗ ಕರಿಮೆಣಸಿನ ಬಳ್ಳಿಗಳ ಬುಡಕ್ಕೆ ಶೇಕಡ 0.125 ಮೆಟಲಾಕ್ಸಿಲ್ 72 WP ದ್ರಾವಣವನ್ನು ಪ್ರತಿ ಬಳ್ಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಹಾಗೆಯೇ ಆ ಬಳ್ಳಿಯ ಮಣುಗು ಕೂಡ ಈ ಶಿಲೀಂದ್ರನಾಶಕ ದ್ರಾವಣವನ್ನು 3-4 ಲೀಟರ್ ಪ್ರಮಾಣದಲ್ಲಿ ಸುರಿಬೇಕಾಗತ್ತೆ. ರೋಗ ತಗಲಿದಂಥ ಗಿಡಗಳಿಗೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಶೇಕಡ 0.25 ಪ್ರತಿ ಬಳ್ಳಿಗೆ 2 ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಮಣ್ಣಿಗೂ ಕೂಡ ಹಾಕಬೇಕಾಗತ್ತೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಂದ 25,000 ರೂಪಾಯಿಗಳು, ಅರಬಿಕಾ ಚೆರಿ 13,700 ರೂಪಾಯಿಂದ 15,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,100 ರೂಪಾಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಮುಸುಕಿನ ಜೋಳ ಬೆಳೆಯನ್ನು ಬಾಧಿಸುವ ಸೈನಿಕ ಹುಳು ಮತ್ತು ಕೇದಿಗೆ ರೋಗ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿತನ ಸುದ್ದಿ. ಜಯ್ಯನಾಣೆ ನರಿಯಂದಡ ಗ್ರಾಮದ ನಿವಾಸಿ ಪೊಕ್ಕುಳಂಡ್ರ ದಿವಂಗತ ಚಂಗಪ್ಪನವರ ಪತ್ನಿ ಪಾರ್ವತಿ ಅವರು 88 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಪೊಕ್ಕುಳಂಡ್ರ ಪಾರ್ವತಿ ಅವರ ತವರು ಮನೆ ಬೈಮನ. ಇವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ಗೌಡ ಸಮಾಜತ್ರ ಪಕ್ಕ ವಾಸಂಜ ಕಾರೆರ ಪೌತಿ ರಾಜ ಸುಬ್ಬಯ್ಯ ಅಂಗಡ ಪೂರ್ಣ, ವಕೀಲ ಕಾರೆರ ಕವನ್ ಅಂಗಡ ಅಮ್ಮ ಗೌರಿ ಸುಬ್ಬಯ್ಯ ಅಂಗ ಇಂದು ಮಜ್ಜನ ಮರಣಪಟ್ಟಿತು. 98 ಬೈತ್ರ ಕಾರೆರ ಗೌರಿ ಸುಬ್ಬಯ್ಯ ಅಂಗಡ ತಾಮನೆ ಮುಕ್ಕಾಟಿರ ಕಾಜೂರು ಗ್ರಾಮ. ಆಖಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆ ಒಳಿಯ ಮಡಿಕೇರಿ ಕೊಡ ಸಮಾಜ ಕ್ಯಾಕಳುತ್ತ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ.
5: ಸುದ್ದಿ ಜೊಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10 ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17 ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
6: ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಪುಷ್ಪ ನಮನ, ಗಾನ ನಮನ, ಗೌರವ ನಮನ ಸಲ್ಲಿಸುವ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಮಡಿಕೇರಿ ಗೌಡ ಸಮಾಜ ಸಭಾಬಡಿಲಿ ನಡೆದ. 143 ಸಂಘ ಸಂಸ್ಥೆಗಳ ಕೂಡುಕೊಟ್ಟಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ದೇಶಪ್ರೇಮಿಗ ಭಾಗವಹಿಸಿದ್ದು. ಕೊಡಗು ಪತ್ರಕರ್ತರ ಸಂಘ ಮತ್ತು ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಮಡಿಕೇರಿ ಗೌಡ ಸಮಾಜದ ಸಭಾಬಡಲಿ ಏರ್ಪಾಡು ಮಾಡಿದ್ದ 3ನೇ ವರ್ಷದ 27ನೇ ಕಾರ್ಗಿಲ್ ವಿಜಯ ದಿವಸ್ ಹುತಾತ್ಮ ಯೋಧರ ಸ್ಮರಣಾ ಕಾರ್ಯಕ್ರಮಕ್ಕೆ ಮಡಿಕೇರಿ ಆರ್ಮಿ ಕ್ಯಾಂಟೀನ್ನ ಹಿರಿಯ ವ್ಯವಸ್ಥಾಪಕರಾದ ಲೆಫ್ಟಿನೆಂಟ್ ಕರ್ನಲ್ ಮೊಳ್ಳೇರ ಎಸ್ ಕಾವೇರಿಯಪ್ಪ ಅವರು ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಇವು ಮಾತಾಡಿ, ಭಾರತೀಯ ಸೈನ್ಯದಲ್ಲಿನ ಸೇವೆ ತೇಳುವ ಭಾಗ್ಯ ಎಲ್ಲವಕ್ಕೂ ಸಿಕ್ಕುಲೆ. ಸೇವೆಯಲ್ಲಿರುವ ಎಷ್ಟೋ ಸೈನಿಕರು ಮತ್ತೆ ವಾಪಸ್

0: ಬಾಂಧವ್ಯತೆ ಹೇಳುವ ಅರಿವು ಯಾರಿಗೂ ಇರ್ದುಲೆ. ಪ್ರತಿಯೊಬ್ಬನೂ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳೋ ಕೂತ ಇವು ತಿಳಿಸಿದೆ. ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಅವರು ಮಾತಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರ ಘ್ಯಾನಲ್ಲಿ ನಡೆಸುತ್ತಿರುವ ಇಂಥ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ. ಯುದ್ಧದ ಸಂದರ್ಭಗಳಲ್ಲಿ ನಾವೇ ಭಯ ಪಟ್ಟುಕೊಂಡವೆ, ಅಂಥದ್ರಲ್ಲಿ ಸೈನಿಕರು ಯುದ್ಧ ಭೂಮಿಲಿ ಕೆಚ್ಚದಿಂದ ಪರಿಸ್ಥಿತಿಗಳನ್ನ ಎದುರಿಸಿ ನಡೆಸುವ ಹೋರಾಟ, ಬಲಿದಾನಗಳ ಮೂಲಕ ರಾಷ್ಟ್ರ ರಕ್ಷಣೆ ಮಾಡಿದ್ದು ಒಂದು ಹೆಮ್ಮೆನ ವಿಷಯ. ಇಂಥ ಯೋಧರನ್ನ ಗೌರವಿಸುವುದು, ಜ್ಞಾನ ಮಾಡಿಕೊಂಡು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ದು. ಕೊಡಗು ಜಿಲ್ಲೆನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವು ವಿಷ ನಿರೋಧಕ ಮದ್ದನ್ನ ಕೂಡಿಟ್ಟುಕೊಳ್ಳುವಂಗೆ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್ ಅವರು ಸೂಚನೆ ಕೊಟ್ಟಳು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಹಾವು ಕಡಿತ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾರ್ಯಕ್ರಮದ ತ್ರೈಮಾಸಿಕ ಪರಿಶೀಲನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಇಂದಿಗೂ ಸಹ ಹಾವು ಕಚ್ಚಿ ಜನರ ಸಾವು ನೋವು ಆಗ್ತಾ ಇದ್ದು ಇದರ ಬಗ್ಗೆ ಸರಿಯಾದ ವಿಷಯ ಗೊತ್ತಿಲ್ಲದೇ ಇರೋದು ಹಿಂಗೆ ಯಾಕೆ ಕಾರಣ? ಹಾವು ಕಚ್ಚುವ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಬಗ್ಗೆ ಯಾರಿಗೆ ಅಷ್ಟು ಗೊತ್ತಿರದುಲೆ? ಈ ನಿಟ್ಟಲ್ಲಿ ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಮುಖ್ಯ ಅಂತ ಹೇಳ್ದು. ಗ್ರಾಮೀಣ ಹಾಗೆ ನಗರ ಪ್ರದೇಶಗಳಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹಾವು ವಿಷ ನಿರೋಧಕ ಮದ್ದುಗಳನ್ನ ಕೂಡಿಟ್ಟುಕೊಂಡು ಮುಖ್ಯ. ಹಾಗೆ ತುರ್ತು ಸಂದರ್ಭಗಳಲ್ಲಿ ಹಾವು ಕಚ್ಚಿದವಕ್ಕೆ ತಕ್ಷಣ ಪ್ರಥಮ ಚಿಕಿತ್ಸೆ ಕೊಡೋದರ ಬಗ್ಗೆ ಡಾಕ್ಟರ್ ಮತ್ತು ಡಾಕ್ಟರ್ ಸಿಬ್ಬಂದಿಗಳಿಗೆ ಆಗಾಗ ತರಬೇತಿ ಕೊಡೋದು ಮುಖ್ಯ ಅಂತ ಹೇಳ್ದು. ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಮತ್ತು ಕುಶಾಲನಗರ ಪುರಸಭೆ ಸಹಯೋಗದೊಟ್ಟಿಗೆ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮದಲ್ಲಿ ನದಿ ತಟಲಿ 27 ಗಿಡಗಳನ್ನ ನೆಟ್ಟು 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡಿದ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ 15ನೇ ಕೊಡವ ಪುಸ್ತಕ ಪತ್ತಾಯನ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆಯಲ್ಲಿ ಇದೇ ತಿಂಗಳ ತಾರೀಕು 30ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಸಿಗೆ ತೀರ್ಮಾನಿಸಿದ್ದು. ಅಕಾಡೆಮಿನ ಅಧ್ಯಕ್ಷರಾದ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ಕೊಡವ ಎಜುಕೇಷನ್ ಸೊಸೈಟಿನ ಅಧ್ಯಕ್ಷರಾದ ಡಾಕ್ಟರ್ ಮುಕ್ಕಾಟಿರ ಸಿ ಕಾರ್ಯಪ್ಪ, ಡಾಕ್ಟರ್ ಮಚ್ಚಾರಂಡ ಮಾದಪ್ಪ ಉತ್ತಪ್ಪ ಅವರು ಮುಖ್ಯ ನೆಂಟರಾಗಿ ಭಾಗವಹಿಸುವೆ. ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಇದೇ ತಿಂಗಳ ತಾರೀಕು 29ರ ಬುಧವಾರ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನ ಏರ್ಪಾಡು ಮಾಡಿರೋ. ಬ್ಯಾಂಗ್ಳೂರು, ICICI ಬ್ಯಾಂಕ್ ಸಂಸ್ಥೆಗಳಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ನೇರ ನೇಮಕಾತಿ ಮಾಡಿಕೊಂಡವೆ. PUC ಡಿಗ್ರಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಪಡೆದ ಅಭ್ಯರ್ಥಿಗ ಈ ಚಾಕ್ರಿನ ಉಪಯೋಗನ ಪಡ್ಕೊಳಕ. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೊಡಗು ವೃತ್ತಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 11 ಆನೆ ಕಾವಾಡಿಗ ಚಾಕ್ರಿಗಳಿಗೆ ಬರುವ ತಿಂಗಳ ತಾರೀಕು 5ರಿಂದ ಸೆಪ್ಟೆಂಬರ್ 3ರ ಮುಟ ಅರ್ಜಿ ಕರೆದಳು. ಇದರ ಬಗ್ಗೆ ಇಲಾಖೆನ ವೆಬ್ಸೈಟ್ಲಿ ಹೆಚ್ಚಿನ ಮಾಹಿತಿನ ಪಡ್ಕೊಳಕತ್ತ ಅರಣ್ಯ ಸಂರಕ್ಷಣಾ ಅಧಿಕಾರಿಯವರು ಪ್ರಕಟಣೆಯಲ್ಲಿ ತಿಳಿಸಿಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 8.5 ಗಂಟೆ ಮುಟ ಆಕೇರಿಯಾಗಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಕೊಡಗು ಜಿಲ್ಲೆನ ಒಟ್ಟು ಸರಾಸರಿ 10.76 ಮಿಲಿಮೀಟರ್ ಮಳೆ ಆಗಿಟ್ಟು, ವಿರಾಜಪೇಟೆ ತಾಲೂಕಿನ ಇಂದಿನ ಸರಾಸರಿ ಮಳೆ 5.20 ಮಿಲಿಮೀಟರ್, ಪೊನ್ನಂಪೇಟೆ ತಾಲೂಕಲ್ಲಿ 7.95 ಮಿಲಿಮೀಟರ್, ಸೋಮರಪೇಟೆ ತಾಲೂಕಲ್ಲಿ 15.30 ಮಿಲಿಮೀಟರ್, ಕುಶಾಲನಗರ ತಾಲೂಕಲ್ಲಿ 8.40 ಮಿಲಿಮೀಟರ್, ಮಡಿಕೇರಿ ತಾಲೂಕಲ್ಲಿ 16.93 ಮಿಲಿಮೀಟರ್ ಮಳೆ ಆಗಿಟ್ಟು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ.
1: ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SGRMS ಟ್ರಾವೆಲ್ಸ್, ಕುಶಾಲನಗರ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ವೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್

0: ಟ್ರಕ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ 9606016186. ನೆಕ್ಸಾ
3: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
0: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ ಟೂ ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
5: ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
6: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ?
5: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.

ತಿಳುಗಿರಿ, ನಾಳೆ ಸಂಜೆ 7:45 ಅರೆಭಾಷೆ ಆಯಿಸಿರಿ. ಇದರಲ್ಲಿ ನಾಟಕ ಹೊನ್ನಮ್ಮನ ಕೆರೆ, ಮಡಿಕೇರಿ ನಗರ ಗೌಡ ಮಹಿಳಾ ವೇದಿಕೆ ಸದಸ್ಯರಿಂದ ಇದರ ಮೊದಲ ಭಾಗ ಪ್ರಸಾರವಾಗುವುದು.

0: ಕೇಳುಗರಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೆ ಏನು, ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತು ಡಾ ಸಂತೋಷ ಹಾಜರೆ ಅವರಿಂದ ಮಾಹಿತಿ, ಬಳಿಕ ವಕ್ರದಂತ ಚಿಕಿತ್ಸೆ ಕುರಿತು ಡಾ ಅನುಷಾ ಹೆಗಡೆ ಅವರಿಂದ ಮಾಹಿತಿಯನ್ನು ಕೇಳಬಹುದು. ಸಮಯ 7:29 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿಯೊಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ರೋಟರಿ ಮಿಸ್ಟಿ ಹಿಲ್ಸ್ ಪಿಂಜ ಕೊಡಗು ಪತ್ರಕರ್ತರ ಸಂಘತ್ರ ಆದ ನೆಲೆ ಕಾರ್ಗಿಲ್ ಪಡೆಯಲು ಹುತಾತ್ಮಗಳನ್ನ ಪಡೆಬೀರಂಕ್ ಪುಷ್ಪ ನಮನ ಗೌರವ ನಮನ ಕಾರ್ಯಕ್ರಮ ಮಡಿಕೇರಿ ಗೌಡ ಸಮಾಜತ್ತು ನಡೆದತ್ತು. ಇಡೀ ಜಿಲ್ಲೆರ 143 ಸಂಘ ಸಂಸ್ಥೆಕಾರ ಒತ್ತೊರ್ ಮೇಲೆ ಕೂಡಿದ್ದು ಕಾರ್ಗಿಲ್ ವಿಜಯ್ ದಿನತ್ನ ಅಂದೋಡೆ ಅರ್ಥೋಡೆ ಕೈಚಿತ್ತು. ದೇಶೋತ್ರ ಗಡಿಕಾಪ ಪಡೆಬೀರಂಗಡ ತ್ಯಾಗ ಬಲಿದಾನತನ ನೆನೆತಿಯಂಡ ಈ ಕಾರ್ಯಕ್ರಮದ ಜಿಲ್ಲೆರ ಹಾಲಿ ಮಾಜಿ ಶಾಸಕಗಳಾನ ಡಾ ಮಂತರ್ಗೌಡ, ಕೆಜಿ ಬೋಪಯ್ಯ, ಕನಪಟ್ಟ ಬೆಂದುವ, ದೇಶ ಸೇವೆ ಮಾಡಿನ ಪಡೆಯಾಳಿಯ ಅಧಿಕಾರಿಯ ಹಾಜರಿಂತ್ ಅನ್ನನೆ ಜಿಲ್ಲೆರ ಬೊರೆಬೊರೆ ಜಾಗತ್ತು ಕಾರ್ಗಿಲ್ ವಿಜಯ್ ದಿವಸ ನಡೆದ ವರದಿಯಾಯಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದ ನೆಲೆ 15ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಇದೇ 4:30 ಮಜ್ಜನ 3

0: ಗಂಟೆಗೆ ಪೊನ್ನಂಪೇಟೆರ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ನಡಪ ಅಕಾಡೆಮಿರ ಅಧ್ಯಕ್ಷ ಜಿನಿಕಂಡ ಮಹೇಶ್ ನಾಚಯ್ಯ ಇಂಡ ಕೊರೋ ಕಾರ್ಯಕೆಲ ನಡಪ ಕಾರ್ಯಕ್ರಮತ್ ಪೊನ್ನಂಪೇಟೆ ಕೊಡವ ಎಜುಕೇಷನ್ ಸೊಸೈಟಿರ ಅಧ್ಯಕ್ಷ ಡಾಕ್ಟರ್ ಮುಕ್ಕಾಟಿರ ಕಾರ್ಯಪ್ಪ ಡಾಕ್ಟರ್ ಮಚ್ಚಾರಂಡ ಮಾದಪ್ಪ ಉತ್ತಪ್ಪ ಮುಖ್ಯ ಬಿಂದು ಆಯಿತು ಕೂಡಿಯಾಡುವುದಲ್ಲತೆ ಕನಪಟ್ಟ ಬಿಂದುವ ಹಾಜರಿಪ್ಪ ಪಾಂಬು ಕಡಚೆಯಂಕ ಕೂಡನ್ನೇ ಪ್ರಥಮ ಚಿಕಿತ್ಸೆ ಮಾಡೋಕು ವೈದ್ಯಂಗ ಪಿಂಗ ವೈದ್ಯಕೀಯ ಸಿಬ್ಬಂದಿಯಕ್ಕೆ ತರಬೇತಿ ಕೊಡಿಕೊಂಡು ಗ್ರಾಮೀಣ ಭಾಗತ್ತು ಪಾಂಬು ಕಡಿಚಿತ ಜನರ ಜಿಮ ಪೋಕ ತನಿಖೆ ಅಧಿಕಾರಿಯ ಎಚ್ಚರ ಅಡ್ತೊಂಡು ಜಿಲ್ಲೆ ತಾಲೂಕು ಪಿಂಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರದ ಪಾಂಬು ವಿಷ ನಿರೋಧಕ ಮದ್ದು ದಾಸ್ತಾನು ಇರೊಂಡು ಇಕ್ಕಾಯಿತು ನಗರತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಡೆಯಲ್ಲಿ ನಡೆದ ರಾಷ್ಟೀಯ ಹಾವು ಕಡಿತ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಆರೋಗ್ಯ ಇಲಾಖೆಗೆ ಸೂಚನೆ ಕೊಡ್ತಿತ್ತು ಮಳೆಗಾಲದ ನಡಪ ಗ್ರಾಮೀಣ ಕ್ರೀಡಾಕೂಟಕ್ಕೆ ಪುರುಡು ಕೊಡಪಕ್ಕಾಯಿತು ಕೆಇಎಂಎಸ್ಎ ಕೊಡವ ಮುಸ್ಲಿಂ ಸ್ಪೋರ್ಟ್ಸ್ ಅಕಾಡೆಮಿ ಬಪ್ಪತಿಂಗ ಆಗಸ್ಟ್ 9 ವಿರಾಜಪೇಟೆ ಪಕ್ಕತ್ರ ಕೊಮ್ಮೆ ತೋಡಲು ಇದೇ ಆದ್ಯವಾಯಿತು ಜಿಲ್ಲಾ ಮಟ್ಟತ್ರ ಮುಕ್ತ ಕೆತ್ತೆಬೇಲು ಕಳಿಕೂಟತ್ನ ಆಯೋಜನೆ ಮಾಡಿತು ಜಾತಿ ಮತ ಧರ್ಮತ್ರ ನಿರ್ಕಿಲ್ಲ ಎಂದು ಕೆಎಂಎಸ್ಎ ಅಧ್ಯಕ್ಷ ಪತ್ರಿಕಾಗೋಷ್ಠಿಲು ಅರಿಚಿಟ್ಟಿತು ಇದೇ ನಾಳಂಕಿ 29 ಗುರು ಪೂರ್ಣಿಮೆರ ಮಾರಿಪತ್ತು ಹಿಂದೂ ಜನಜಾಗೃತಿ ಸಮಿತಿರ ಆದನೆಯಲ್ಲಿ ಕುಶಾಲನಗರ ಗೌಡ ಸಮಾಜದ 24 ಗುರು ಪೂರ್ಣಿಮೆ ಕಾರ್ಯಕ್ರಮ ನಡಪ ಇರಾದೆ ಉಳ್ಳವು ಕೂಡಿಯಾಡೋಲು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೊಡಗು ವೃತ್ತಕ್ಕೆ ಸಂಬಂಧಪಟ್ಟನಿಕೆ 11 ಆನೆ ಕಾವಾಡಿಗ ಚಾಕ್ರಿಗೆ ಆಗಸ್ಟ್ 5 ಸೆಪ್ಟೆಂಬರ್ 3 ಅರ್ಜಿ ಕೊಡ್ಕೊಲು ಅವರ ವಿವರಕ್ಕೆ ಇಲಾಖೆಯ ವೆಬ್ಸೈಟ್ http://aranya.gov.in ನೋಟಲು ಒಂದು ಅರಣ್ಯ ಸಂರಕ್ಷಣಾಧಿಕಾರಿ ಅರ್ಚಿಟ್ಟಿತು ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಗ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ನಿರ್ದೇಶನ ಪೋಲೆ ಸೆಪ್ಟೆಂಬರ್ 12 ರಾಜ್ಯ ಇಡೀ ರಾಷ್ಟೀಯ ಲೋಕ ಅದಾಲತ್ ನಡಪ ಜಿಲ್ಲೆಯಲ್ಲಿ ಇಂದು ಪೊಲ ಕಟ್ಟರೆ ಗಂಟೆಗೆ ಆಕಿರಿಯ ಅನನಿಕೆ ಕೈಂಜ 24 ಅವಧಿಯಲ್ಲಿ ಸರಾಸರಿ 10.76 ಮಿಲಿಮೀಟರ್ ಮಳೆಯಾಯಿತು ತಾಲೂಕುವಾರು ವಿವರ ಮಡಿಕೇರಿಯಲ್ಲಿ 16.93 ವಿರಾಜಪೇಟೆಯಲ್ಲಿ 5.20 ಪೊನ್ನಂಪೇಟೆಯಲ್ಲಿ 7.95 ಸೋಮರಪೇಟೆಯಲ್ಲಿ 15.30 ಪಿಂಗ ಕುಶಾಲನಗರದ 8.40 ಮಿಲಿಮೀಟರ್ ಮಳೆಯಾಯಿತು ಹಾರಂಗಿ ಜಲಾಶಯದ ಇಂದೆತ್ರ ನೀರರ ಮಟ್ಟ 10,857.34 ಅಡಿ ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 2ನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ಧ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ 1080 ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ 2ನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15 ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು.

0: ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆಯವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್ ಭವನ ಸಂಕೀರ್ಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಪ್ರಸ್ತಾವಿತ ಮಸೂದೆ ಕುರಿತು ಪ್ರತಿಪಕ್ಷಗಳು ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮೀಸಲು ಪೊಲೀಸ್ ಪಡೆ CRPF ಸ್ಥಾಪನಾ ದಿನದ ಅಂಗವಾಗಿ ಪಡೆಯ ಎಲ್ಲಾ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ CRPF ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. CRPF ಅಚಲ ಧೈರ್ಯ ಮತ್ತು ಕರ್ತವ್ಯಕ್ಕೆ ಬದ್ಧತೆಯ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಆಂತರಿಕ ಭದ್ರತೆಯನ್ನು ಕಾಪಾಡುವುದರಿಂದ ಹಿಡಿದು ಸವಾಲುಗಳ ಸಂದರ್ಭಗಳಲ್ಲಿ ನಾಗರಿಕರಿಗೆ ಸೇವೆ ಸಲ್ಲಿಸುವವರೆಗೆ CRPF ಸೇವೆ ಪ್ರಶಂಸನೀಯ. ನಕ್ಸಲೀಯ ಬೆದರಿಕೆಯನ್ನು ತೊಡೆದುಹಾಕುವಲ್ಲಿ ಪಡೆಯ ಪ್ರಯತ್ನಗಳು ಗಮನಾರ್ಹವಾಗಿದೆ ಮತ್ತು ಅಸಂಖ್ಯಾತ ಜನರ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. CRPF ಅಚಲ ಧೈರ್ಯ, ಅಸಾಧಾರಣ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಪಡೆದಿರುವ ದೇಣಿಗೆಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಕುರಿತು ಲಖನೌ ವಲಯದ ಪೊಲೀಸ್ ಮಹಾನಿರೀಕ್ಷಕರ ನೇತೃತ್ವದಲ್ಲಿ 4 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧಕರನ್ನು 5 ಸದಸ್ಯರಾಗಿ ನೇಮಿಸಬೇಕು ಮತ್ತು 2 ವಾರಗಳೊಳಗೆ ಮೊದಲ ಯಥಾಸ್ಥಿತಿ ವರದಿ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅಂಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 65 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವೇಟ್ ಲಿಫ್ಟರ್ ರಾಜ ಮುತ್ತು ಪಾಂಡೆ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ, ಭವಿಷ್ಯದ ಅವರ ಪ್ರಯತ್ನಗಳಿಗೆ ಶುಭ ಹಾರೈಕೆಗಳು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ತಿಳಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಯಶಸ್ಸು ಪ್ರತಿಯೊಬ್ಬ ಭಾರತೀಯರನ್ನು ಸಂತೋಷ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ ಎಂದು ತಿಳಿಸಿರುವ ಪ್ರಧಾನಿ ಮುತ್ತು ಪಾಂಡೆ ಅವರ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ISSF 2026 ವಿಶ್ವಕಪ್ನಲ್ಲಿ ಮಹಿಳೆಯರ 25 m ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಮತ್ತು ಕಂಚಿನ ಪದಕ ಗೆದ್ದ ಮನು ಭಾಕರ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ

0: ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇನ್ನು ಭಾವಗೀತೆಗಳನ್ನ ಕೇಳೋಣ. ದೊಡ್ಡರಂಗೇಗೌಡ ರಚನೆಯ ಬದ್ರಿ ಪ್ರಸಾದ್ ಹಾಡಿರುವ ಗೀತೆ.

ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

0: ಏನಜ್ಜಿ ವೆಹಿಕಲ್ ಕಾಣಿಸಲ್ವಾ? ರಸ್ತೆ ಮಧ್ಯೆ ಬರ್ತಿದ್ಯಲ್ಲ. ಅಯ್ಯೋ ಯಾಕೆ ಹೀಗೆ ಮಾಡ್ತಾರೋ ಈ ಜನ, ಯಾವಾಗ ಬುದ್ಧಿ ಬರುತ್ತೋ ಇವರಿಗೆ.
1: ವಾಹನ ಚಾಲಕರು ಗಮನಿಸಿ, ನಿಮ್ಮ ಮುಂಭಾಗದಲ್ಲಿ ವಯಸ್ಸಾದ ಹಿರಿಯರು ರಸ್ತೆ ದಾಟುತ್ತಿದ್ದಾರೆಯೇ? ಅವರಿಗೆ ನೆರವು ನೀಡಿ, ಅವಸರಿಸಬೇಡಿ. ನಿಮ್ಮ ಮುಂದೆ ಕಿರಿಯ ಮಕ್ಕಳು ರಸ್ತೆ ದಾಟುತ್ತಿದ್ದಾರೆಯೇ? ಅವರ ಬಗ್ಗೆ ಅಕ್ಕರೆ ಇರಲಿ. ನಿಮ್ಮ ಮುಂಭಾಗದಲ್ಲಿ ಪ್ರಾಣಿಗಳು ರಸ್ತೆ ದಾಟುತ್ತಿವೆಯೇ? ಅವುಗಳು ದಾಟುವವರೆಗೂ ಸಹನೆಯಿಂದ ಕಾಯಿರಿ. ರಸ್ತೆ ಸಂಚಾರ ನಮ್ಮ ಹಕ್ಕು ಮಾತ್ರ ಅಲ್ಲ, ವಾಹನದಲ್ಲಿ ಸಂಚರಿಸುವವರಿಗೆ ಇರುವಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
2: ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಶಂಕರ್ ಮಹದೇವನ್, ಸಿ ಅಶ್ವಥ್ ಹಾಗೂ ಬಿ ಜಯಶ್ರೀ ಅವರ ಧ್ವನಿಗಳಲ್ಲಿ ಹಟವಾದಿ ಚಿತ್ರದ ಗೀತೆ ಮೂಡಿಬಂತು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಾಮಾನ್ಯವಾಗಿ ಸಾಧನೆ ಮತ್ತು ಯಶಸ್ಸನ್ನು ಒಂದೇ ಅಂತ ಪರಿಗಣಿಸಲಾಗುತ್ತೆ. ಆದರೆ ಇವೆರಡಕ್ಕೂ ಸೂಕ್ಷ್ಮವಾದ ವ್ಯತ್ಯಾಸ ಇರುವುದನ್ನು ಗಮನಿಸಬಹುದು. ಯಶಸ್ಸು ಇದು ಬಾಹ್ಯ ಪ್ರಪಂಚ ನಮಗೆ ನೀಡುವಂಥ

ಗುರುತಿಸುವಿಕೆಯಾಗಿದೆ. ಉದಾಹರಣೆ ಹಣ, ಹೆಸರು, ಪ್ರಶಸ್ತಿ, ಹುದ್ದೆ ಮುಂತಾದದ್ದು. ಆದರೆ ಸಾಧನೆ ಒಂದು ಆಂತರಿಕ ಪ್ರಕ್ರಿಯೆ. ಗುರಿ ತಲುಪುವ ಹಾದಿಲಿ ಒಬ್ಬ ವ್ಯಕ್ತಿ ಪಡುವ ಶ್ರಮ, ಎದುರಿಸುವ ಸವಾಲುಗಳು ಮತ್ತು ಆತನಲ್ಲಿ ಆಗುವಂತಹ ವೈಯಕ್ತಿಕ ಬೆಳವಣಿಗೆಯೇ ನಿಜವಾದ ಸಾಧನೆಯಾಗಿರುತ್ತೆ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಾವ್ಯ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ರಚನೆಗೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ.

0: ಯಾವುದೇ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡೋದಕ್ಕೆ ಪ್ರಮುಖವಾಗಿ ಈ ಮೂರು ಅಂಶಗಳು ಒಗ್ಗೂಡಬೇಕು. ಮೊದಲನೇದು ಇಚ್ಛಾಶಕ್ತಿ, ಅಂದರೆ ನಾನು ಇದನ್ನು ಮಾಡಲೇಬೇಕು ಎಂಬ ತೀವ್ರವಾದ ಆಂತರಿಕ ಆಸೆ ಅಥವಾ ಕನಸು. ಎರಡನೇದು ಜ್ಞಾನಶಕ್ತಿ, ನಾವು ಕಂಡ ಕನಸನ್ನು ನನಸು ಮಾಡಲು ಬೇಕಾದ ಸರಿಯಾದ ಮಾಹಿತಿ, ತಂತ್ರಜ್ಞಾನ ಮತ್ತು ಮಾರ್ಗದರ್ಶನದ ಅವಶ್ಯಕತೆ ಇದೆ. ಮೂರನೆಯದು ಕ್ರಿಯಾಶಕ್ತಿ, ಅಂದರೆ ಬರೀ ಯೋಜನೆ ಮಾಡದೆ ದಿನನಿತ್ಯ ಆ ಗುರಿಯತ್ತ ಹೆಜ್ಜೆ ಇಡೋ ಕಾಯಕ ಅಥವಾ ಶ್ರಮ ನಮ್ಮದಾಗಿರಬೇಕು. ಈಗ ಕೇಳಿ 2022ರಲ್ಲಿ ತೆರೆ ಕಂಡ ಗುರು ಶಿಷ್ಯರು ಚಿತ್ರದ ಗೀತೆ. ಕೈಲಾಶ್ ಖೇರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿದೆ.
1: ನಡೆ ಮುಂದೆ ನಡೆ ಮುಂದೆ ರುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ.

ಸರಿಯಾಗಿ 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗುವುದು. ನಂತರ 8:30ಕ್ಕೆ ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು.

0: ಯುವಕರ ನಾಡಿನ ಶಿಲ್ಪಿಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ

0: ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಎಚ್ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆಗೆ ಸಿ ಅಶ್ವಥ್ ಅವರ ಸಂಗೀತವಿರುವ ಚಿನ್ನಾರಿ ಮುತ್ತ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅಜಿತ್ ಬೇಬಿ. ರೇಖಾ ಸಂಗೀತ, ಅರ್ಚನಾ ಮತ್ತು ಸಮನ್ವಿತಾ.

ಮುಂದಿನ ಗೀತೆ ಅಮೃತ ಘಳಿಗೆ ಚಿತ್ರದ್ದು, ಹಾಡಿದ್ದಾರೆ ಬಿಆರ್ ಛಾಯಾ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಸಿರಿಗಂಧ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 8:45 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಹಾಡುಗಾರಿಕೆ ಚಿನ್ಮಯಿ ಜೋಶಿ, ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 10:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಕೇಳುತ್ತೀರಿ.

0: ಸಂಗೀತದ ವಿಷಯ ಇರಬಹುದು, ಉಪನ್ಯಾಸ ಇರಬಹುದು, ಭಕ್ತಿ ಸಂಗೀತದ ವಿಷಯ ಇರಬಹುದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಛಾಪು ಮೂಡಿಸಿರುವಂತಹ ಈ ಕಲಾವಿದೆಗೆ 2025ನೇ ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ.
1: ತುಂಬಾ ಧನ್ಯವಾದಗಳು.
0: ಈ 2025ರ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಆಶ್ಚರ್ಯ ಅಂತೇನು ಅನ್ಸಲ್ಲ, ಯಾಕಂದ್ರೆ ನೀವು ಅಷ್ಟು ದೊಡ್ಡ ಕಲಾವಿದೆ, ವಾಗ್ಮಿ ಕೂಡ. ನೀವು ನಿಮ್ಮ ಉಪನ್ಯಾಸಗಳನ್ನ ಕೇಳದೆ ಇರೋರೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ಬಹುಶಃ. ಈ ಒಂದು ಪಯಣ ಆರಂಭ ಆಗೋದಕ್ಕೆ ಒಂದು ಬುನಾದಿ ಇರ್ಬೇಕಲ್ವಾ? ಆ ಬುನಾದಿ ಆರಂಭ ಆಗಿದ್ದು ನಿಮ್ಮ ತಾಯಿಯಿಂದ ಅಂತ ನಾವು ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಒಂದ್ಸೂರು ಹೇಳ್ತೀರಾ?
1: ಸತ್ಯವಾದ ಮಾತು, ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು, ಹಿರಿಯ ಅಕ್ಕಂದ್ರಿಬ್ರು ಒಳ್ಳೆ ಸಂಗೀತಗಾರ್ತಿಯರು, ಹೆಸರು ಕೇಳೇ ಇರ್ತೀರಾ. ವಸಂತ, ಮಾಧವಿ ಮತ್ತು ವಸುಂಧರ. ನನ್ನ ಅಣ್ಣ ಕೂಡ ನರಸಿಂಹಸ್ವಾಮಿ ಅಂತ, ಅವನಿವ ಅಮೆರಿಕದಲ್ಲಿ ಇದ್ದಾನೆ, ಅವನು ಇವತ್ತಿಗೂ ಹಾಡ್ತಾನೆ. ಸಂಗೀತ ತುಂಬಾ ಪ್ರೀತಿ, ಮತ್ತೆ ತಾನು ಹಾಡುಗಾರ ಸ್ವತಃ. ನಾನು ಕೊನೆಯವಳು. ನಮ್ಮ 4 ಜನಕ್ಕೂ ಸಂಗೀತ ಮತ್ತು ಸಾಹಿತ್ಯ ಸಮವಾಗಿ ಹುಟ್ಟಿದ ದಿನದಿಂದಲೇ ಅಂತ ಬೇಕಾದರೂ ಅನ್ಕೋಬಹುದು ನನ್ನ ಮಟ್ಟಿಗೆ. ಏಕೆಂದ್ರೆ ನನಗೆ ಮತ್ತು ನನ್ನ ಅಕ್ಕಂದಿರಿಗೆ ಸಾಕಷ್ಟು ವಯಸ್ಸಿನ ಅಂತರ ಕೂಡ ಇರೋದ್ರಿಂದ ಹುಟ್ಟು ಹಾಕಿ ಬೆಳೆಸಿ ಕಡ್ಡಾಯವಾಗಿ ನಾವು ಅದನ್ನ ಮಾಡಲೇಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಅಮ್ಮ. ಅದು ಹೇಗೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಆಯ್ಕೆ ಇಲ್ಲ, ಇದು ಮಾಡಬೇಕು ಅಂದ್ರೆ ಮಾಡಬೇಕು. ಎಷ್ಟರ ಮಟ್ಟಿಗೆ, ಬೆಳಗ್ಗೆ 4:30 ಹೇಳಬೇಕು, ನಿನಗಿಷ್ಟ ಇಲ್ಲ ಗೊತ್ತು, ಆದ್ರೆ ನೀ ಹೇಳ್ಬೇಕು ಈ ಹಾಡು ಹಾಡ್ಬೇಕು. ಮೊನ್ನೆ ಹೇಳ್ಕೊಟ್ಟಿದ್ದು ಒಪ್ಪಿಸ್ಬೇಕದ್ನ, ಆಗ ಹಾಡ್ಬೇಕು. ಹೀಗೆ ಅವರದ್ದು ಒಂದು ತರಬೇತಿ. ಮತ್ತೆ ಆಗ್ಲೇ ಕಾಲದಲ್ಲಿ ಏನೇನು ನಮಗೆ ಪತ್ರಿಕೆಗಳು ಬರ್ತಾ ಇತ್ತು, ಪುಸ್ತಕಗಳು ಬರ್ತಾ ಇದ್ವು, ಮಾಸಿಕಗಳು, ಅದೆಲ್ಲ ಮನೆಗೆ ಬೀಳ್ತಾ ಇತ್ತು.
0: ಓದ್ಬೇಕು,
1: ಓದಲೇಬೇಕು. ಮತ್ತೆ ಅದರ ಬಗ್ಗೆ ಒಂದಿಷ್ಟು ವಿಮರ್ಶೆ, ಚರ್ಚೆ ಎಲ್ಲ ಮನೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಡೆಯೋದು. ವಾರಕ್ಕೊಂದು ಸಲ ಅವರು ಕೊಟ್ಟಂತಹ ವಿಷಯವನ್ನ ಕುರಿತು ಒಂದೊಂದು ಪುಟದ, ಎರಡೆರಡು ಪುಟದ, ನಮ್ಮ ನಮ್ಮ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಲೇಖನ ಬರಿಬೇಕು. ಅದಕ್ಕೆ ಅಂಕ ಕೂಡ ಕೊಡೋರು ಸಾಯಂಕಾಲದ ಹೊತ್ತಿಗೆ.
0: ಅಲ್ಲ, ನಿಜವಾಗ್ಲೂ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುವು.
1: ಹೌದು, ಇದನ್ನ ನಾನು ಎಲ್ಲ ಕಡೆಯಲ್ಲೂ ಹೇಳಿರ್ತೇನೆ. ಯಾಕಂದ್ರೆ ಅಂಥದ್ದೊಂದು ಇಲ್ಲದೆ ಇದ್ರೆ ನಾವು ಹೇಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ? ಯಾವ ಮಕ್ಕಳಿಗೂ ಆ ವಯಸ್ಸಿನಲ್ಲಿ ಸ್ವಯಂ ಪ್ರೇರಿತರಾಗಿ ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋಂಥದ್ದು ಇರಲ್ಲ. ಏನೋ ಒಂದು ಇನ್ಸೆಂಟಿವ್ ಬೇಕಾಗತ್ತೆ ಒಂದು ಅವರನ್ನ ಆಕರ್ಷಿಸೋದಕ್ಕೆ. ಹಾಗೆ ಒಂದು ಸ್ಕೂಲ್ನಲ್ಲಾಗ್ಲಿ ಯಾವುದೇ ಸ್ಪರ್ಧೆ, ಅದು ಡಿಬೇಟ್ ಆಗಬಹುದು ಅಥವಾ ಚರ್ಚಾ ಸ್ಪರ್ಧೆ, ಇದು ಯಾವುದೇ ಆಗ್ಬಹುದು, ಲೇಖನ ಸ್ಪರ್ಧೆ ಆಗ್ಬಹುದು, ಅದಕ್ಕೆ ಕಳಿಸ್ಬಿಡೋರು. ಹೋಗ್ಲೇಬೇಕು, ಅವರು ಒಂದಷ್ಟು ಪಾಯಿಂಟ್ಸ್ ಹಾಕೋರು. ಮುಂದೆ ಮುಂದೆ ಮುಂದೆ ನನಗಿದ ಆಗೋಲ್ಲ, ನಿಮ್ಮ ಟೀಚರ್ನ ಕೇಳು ಅಂತ ಹೇಳಿ ನಮ್ಮ ಟೀಚರ್ಗಳ ಹತ್ರ ಹಾಕಿಸ್ಕೊಂಡು ಹೋಗಿ ಫಸ್ಟ್ ಪ್ರೈಸ್, ಅದು ಬರಲೇಬೇಕು. ಆ ರೀತಿಯಾದಂತ ಒಂದು ಒತ್ತಾಸೆ, ತಗೊಂಡು ಬಂದ್ರೆ ಪ್ರೈಸು ಮನೇಲಿ ಹಬ್ಬ. ಒಂದು ಸಿಹಿ ಮಾಡ್ಲೇಬೇಕು, ಗೆಳೆಯರನ್ನ ಕರೆದು ಎಲ್ಲರಿಗೂ ಕೊಟ್ಟು ಸಂತೋಷ ಪಡಬೇಕು.
0: ಈಗಿನ ದಿನಗಳಲ್ಲಿ ನಾವಿದನ್ನ ಯೋಚನೆ ಮಾಡುವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ.
1: ಕರೆಕ್ಟ್.
0: ಆದ್ರೆ ಈ ಪಿಯರ್ ಪ್ರೆಷರ್ ಅನ್ನೋದಕ್ಕಿಂತ ಇದು ಒಂದು ಒತ್ತಾಸೆ, ಉತ್ತೇಜನ ಇದ್ರೆ ಮಕ್ಕಳು ಮುಂದುವರ್ಕೊಂಡು ಹೋಗೋದಕ್ ಸಾಧ್ಯ ಅನ್ನೋದಕ್ಕೆ ಮಾತು.
1: ಹೌದು, ಬಲವಂತವಾಗಿ ಏನನ್ನು ಮಾಡಿಸೋದಕ್ ಸಾಧ್ಯ ಇಲ್ಲ. ಅವರು ಪ್ರೀತಿಯಿಂದ ಮಾಡುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಅದಿರುತ್ತೆ, ಅವರಿಗೆ ಅದು ತುಂಬಾ ಉತ್ಕಟವಾಗಿ ಬೇಕು ಅಂತ ಆಗಬೇಕು ತಂದೆ ತಾಯಂದ್ರಿಗೆ. ಆದ್ರೆ ಹೇಗೆ ಹೇಗೋ ಮಾಡಿದ್ರೆ ಮಕ್ಕಳಿಗೆ ಅದು ತುಂಬಾ ಒತ್ತಡನೂ ಆಗಬಹುದು, ಮತ್ತೆ ಅವರದನ್ನ ಬಿಟ್ಟು ತೀರ ತದ್ವಿರುದ್ಧವಾಗೂ ಹೋಗುವಂತಹದ್ದೇ ಇದೆ ಎಷ್ಟೋ ಸಲ. ಹಾಗಾಗಿ ಅವರಿಗೆ ಇಷ್ಟವಾಗುವಂತಹದ್ದನ್ನೂ ಮಾಡ್ತಾ ನೀ ಮಾಡ್ತಾ ಇರೋದು ಚೆನ್ನಾಗಿದೆ, ಬೆಂತಟ್ಬೇಕು, ಪ್ರೋತ್ಸಾಹ ಬೇಕು. ಕೇವಲ ಬಯ್ಯೋದಲ್ಲ, ಒಂದ್ ಏನೋ ಒಂದು ಸಣ್ಣ ಒಂದು ಬಹುಮಾನ ತಂತು ಅಂದ್ರೆ ಅದು ಫಸ್ಟ್ ಪ್ರೈಸೇ ಆಗ್ಬೇಕು ಅಂತಿಲ್ಲ, ಎಲ್ಲ ಒಂದ್ ಕಡೆ 3 ಪ್ರೈಸು ಬರುತ್ತೆ, ಬಹುಮಾನ ಬಂದಿರುತ್ತೆ ಆ ಕಾಲ.
0: ಈಗ ನೀವು ಹೇಳ್ತಾ ಇದ್ರಿ ನಿಮ್ ತಾಯಿ ಬಗ್ಗೆ ಹೇಳುವಾಗ, ಒಂದ್ 4 ಸಾಲು ಫಸ್ಟ್ ಒಂದ್ 4 ಸ್ಟೆಪ್ಸ್ ಹೇಳ್ಕೊಟ್ಬಿಟ್ಟು ಅದಾದ್ಮೇಲೆ ಉಳಿದಿದ್ದನ್ನ ನಿಮ್ ಟೀಚರ್ ಹತ್ರ ಹೇಳಿಸ್ಕೊ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಗೈಡೆನ್ಸ್ ಇದೆಯಲ್ಲ, ಈ ಜೊತೆಗೆ ನಿಲ್ಲುವಂತದ್ದು, ಅದು ಪೋಷಕರ ಜೊತೆಗೆ ನಿಂತಾಗ ಪಿಯರ್ ಪ್ರೆಷರ್ ಅನ್ನಿಸ್ಕೊಳ್ಳಲ್ಲ.
1: ಆಗೋಲ್ಲ, ಹಲವಂ ಬಲ್ಲವರಿಂದ ಕಲಿತು.
0: ನಿಜ,
1: ಯಾರ್ಯಾರ ಹತ್ರ ಏನೇನ್ ಒಳ್ಳೇದಿದೆ ಕಳ್ಸೋರು ಅವ್ರ ಹತ್ರ, ಅದು ಅವರು ತುಂಬಾ ಬುದ್ಧಿವಂತರು, ಅದನ್ನ ಅವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡ್ ಬಾ. ಇದು ತುಂಬ ತುಂಬ ಕೆಲಸ ಮಾಡಿದೆ ಅದು. ಇವತ್ತು ಏನೇನು ನಾವು ನಾಲ್ಕು ಜನ, ನಾನು ಅಂತ ಮಾತ್ರ ಅಲ್ಲ, ನಾವು ನಾಲ್ಕು ಜನ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನನ್ನ ಸಾಧನೆ ಅಂತ ಮಾಡಿದ್ದೇವೆ ಅದರಲ್ಲಿ 99.9% ಅವರಿಗೆ ಹೋಗಬೇಕಾಗತ್ತೆ.
0: ತಂದೆ ತಾಯಿಯ ಅಷ್ಟೇ ಪ್ರಾಧಾನ್ಯತೆ ಬಹುಶಃ ನಿಮಗೆ ಕೊಟ್ಟವರು ಅಂತಂದ್ರೆ ನಿಮ್ಮ ಗುರುಗಳು ಅಂತ ಹೇಳ್ಬೋದು.
1: ಅದು ನಂತರದ ದಿನಗಳಲ್ಲಿ, ಆರಂಭದಲ್ಲಿ

ಶ್ರೋತೃಗಳ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವಾದಂತಹ ಸ್ವಾಗತ. ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ನಮ್ಮ ಜೊತೆಗಿರುವಂತಹ ಕಲಾವಿದೆ ಈ ದಿನವನ್ನ ವಿಶೇಷ ಮಾಡಿದ್ದಾರೆ. ಡಾಕ್ಟರ್ ಟಿ ಎಸ್ ಸತ್ಯವತಿ. ಸಂಗೀತ ಪ್ರಪಂಚದಲ್ಲಿ ಸುಪರಿಚಿತವಾದಂತಹ ಹೆಸರು ಇದು. ಎಷ್ಟು ಜನ ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ ಅನ್ನೋದು ಬಹುಶಃ ಸಂಖ್ಯೆಗೆ ಸಿಲುಕಲಾರದ್ದು ಅಂತ ಅನ್ಸುತ್ತೆ. ಸಂಸ್ಕೃತ ವಿಷಯ ಇರ್ಬೋದು, ಸಾಹಿತ್ಯಿಕ ವಿಷಯ ಇರ್ಬೋದು,

0: ಅಮ್ಮ. ಆಮೇಲೆ ಸರಿಯಾದ ಗುರುಗಳನ್ನ ಹಿಡಿದು, ಏಕೆಂದ್ರೆ ಮನೆಯಲ್ಲಿಯೇ ಇಬ್ಬರು ಅಕ್ಕಂದ್ರೆ ನನಗೆ ಗುರುಗಳು. ವಿದ್ವತ್ತು ಫಸ್ಟ್ ರ್ಯಾಂಕ್ ಬಂತು, ಅಲ್ಲಿಯವರೆಗೂ ಪಾಠ ಎಲ್ಲ ಅಲ್ಲಿದ್ದೇನೆ, ಹೊರಗಡೆ ಹೋಗಿದ್ದೇ ಇಲ್ಲ. ಅದಾಗಿ ನನಗೆ ಒಂದು ರಾಷ್ಟ್ರೀಯ ಇದು ಸಾಂಸ್ಕೃತಿಕ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಕಲ್ಚರಲ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲೈ ಮಾಡಿದಾಗ ಬಂದ್ಬಿಡ್ತದು. ಆಗ ನಾನು ಎಂ ಎ ಇನ್ನೂ ಸೇರ್ತಾ ಇದ್ದೆ. ಆಗ ಮೇಷ್ಟ್ರು ಶ್ರೀಕಂಠನ್ ಅವರು, ಅವ್ರ ಹತ್ರ ನಾನು ಕೇಳಿಕೊಂಡು ತಮ್ಮ ಹತ್ರ ಕಲಿಬೇಕು ಅಂತ. ಯಾಕೆಂದ್ರೆ ಆಕಾಶವಾಣಿಯಲ್ಲಿ ಅವರು ಗುರುಗಳಾಗದೆ ಇರೋರೇ ಇಲ್ಲ ಅನ್ಸುತ್ತೆ.
1: ಗಾನವಿಹಾರದ ಮೂಲಕ
0: ಎಲ್ಲರೂ ಸಂಗೀತದ ವಿದ್ಯಾರ್ಥಿಗಳೆಲ್ಲ ಅವರ ವಿದ್ಯಾರ್ಥಿಗಳೇ ಪರೋಕ್ಷವಾಗಿ. ನನಗೆ ಪ್ರತ್ಯಕ್ಷವಾಗಿ ಅವ್ರ ಹತ್ರ ಕಲಿಬೇಕು ಅನ್ನೋ ಅಪೇಕ್ಷೆ ಬಹಳ ದಿನಗಳಿಂದ ಇತ್ತು. ಹೊರಗೆ ಹೋಗೋದೇ ಆದರೆ ಅದು ಶ್ರೀಕಂಠನ್ ಮೇಷ್ಟ್ರೇ ಆಗಬೇಕು ಅಂತ. ಹಾಗಾಗಿ ಹೋಗಿ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಕೇಳಿದೆ, ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟೊತ್ತಿಗೆ ನನಗೆ ವಿದ್ವತ್ ಆಗಿತ್ತು, ತುಂಬಾ ಸಂತೋಷ, ಅವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಕೊನೆಯ ದಿನಗಳವರೆಗೂ ವಿದ್ಯಾರ್ಥಿನಿಯಾಗಿ ಮುಂದುವರೆದ್ನಲ್ಲ, ನನ್ನ ಸೌಭಾಗ್ಯ ಅದು.
1: ಒಂದು ದಾಸರ ಸಾಹಿತ್ಯ, ಭಕ್ತಿ ಸಂಗೀತ ನಿಮ್ಮ ಧ್ವನಿಯಲ್ಲಿ, ಅದ್ರ ಬಗ್ಗೆ ಕೇಳೋದೇ ಒಂದು,
0: ಅದಕ್ಕೂ ಗುರುಗಳೇ ಕಾರಣ. ಅವ್ರದ್ದು ಎಷ್ಟು ದೇವರ ನಾಮಗಳಿಗೆ ರಾಗ ಹಾಕಿದ್ದಾರೆ, ಸುಮಾರು ಜನಕ್ಕೆ ಅವರು ಯಾವ ಯಾವ ದೇವರ ನಾಮಗಳಿಗೆ ಅವರು ರಾಗ ಹಾಕಿದ್ದು ಅಂತ ಗೊತ್ತಿಲ್ಲದೆ ಇರಬಹುದು. ನಾರಾಯಣನನ್ನ ಅದು ಅತ್ಯಂತ ಪ್ರಸಿದ್ಧವಾದ್ದು, ಶುದ್ಧನ್ಯಾಸಿ ರಾಗ ಅದು ಮೇಷ್ಟ್ರ ಹಾಕಿರೋದು, ಅದು ಪ್ರಖ್ಯಾತಿಗೆ ಬಂದದ್ದು ಎಂ ಎಸ್ ಅಮ್ಮ ಅವರ ಮೂಲಕ. ತುಂಬಾ ಜನ ಅಂದ್ಕೊಂಡಿದ್ದಾರೆ ಅವರು ಹಾಕಿದ್ದಾರೆ ಅಥವಾ ಅವರಿಗೆ ಬೇರೆ ಯಾರೋ ಹಾಕಿಕೊಟ್ಟಿದ್ದಾರೆ ಅಂತ, ಆದ್ರೆ ಅದನ್ನ ಆ ರಾಗ ಹಾಕಿದ್ದು ಗುರುಗಳು.
1: ಆರ್ ಕೆ ಶ್ರೀಕಂಠನ್ ಅವರು ಒಮ್ಮೆ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಹೇಗೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಒಮ್ಮೆ ಬಂದು ಇವ್ರ ಹತ್ರ
0: ಕಲ್ತಿದ್ದಾರೆ. ಹೌದು ಹೌದು, ಅದೊಂದೇ ಅಲ್ಲ, ಇನ್ನೊಂದು ಎರಡ್ ನಾಲ್ಕು ದೇವರ ನಾಮಗಳನ್ನ ಕಲ್ತಿದ್ದಾರೆ ಅವರು. ಗುರುಗಳಿಗೆ ಅದೊಂದು ವಿಶೇಷವಾದ ಶಕ್ತಿ ಅಂತಲೇ ಹೇಳ್ಬೇಕು ಭಕ್ತಿ ಸಂಗೀತ. ಯಾಕೆಂದ್ರೆ ಅವ್ರಿಗೆ ಸಂಗೀತ ಉಸಿರು. ನೀವ್ ಯಾವಾಗ ಅವರ ಮನೆಗೆ ಹೋಗಿ ಅವ್ರು ಯಾವುದೋ ಒಂದು ಕೃತಿಯ ಸಾಹಿತ್ಯದ ಸ್ಕ್ರಿಪ್ಟ್ ಕೈಯಲ್ಲಿ ಇರೋದೇ ಇರೋದು. ಪಾಠಕ್ಕೆ ಹೋದ್ರೆ ಅದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಬಾ ಕುತ್ಕೋ ಅಂತ ಆಮೇಲೆ ಪಾಠ ಪ್ರಾರಂಭ ಮಾಡೋರು. ಅದಿಲ್ಲದೆ ಇರೋ ಸಮಸ್ತ ಕಾಲವೂ ಕೂಡ ಅವರ ಪತ್ನಿಯವರು ಅದನ್ನ ಹೇಳಿದ್ದಾರೆ, ಒಂದೊಂದು ತಿಂಗಳು ಒಂದೊಂದು ರಾಗ ಅವ್ರು ತೆಗೆದುಕೊಂಡ್ಬಿಡೋರು. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ನಿತ್ಯ ಕರ್ಮಗಳನ್ನ ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ, ಇನ್ ಮಿಕ್ಕಿದ್ದೆಲ್ಲ ಸಂಗೀತ. ಆ ರೀತಿಯಾದ ತಪಸ್ಸು ಅವ್ರದ್ದು. ಹಾಗಾಗಿ ಅವ್ರು ರಾಗ ಸಂಯೋಜನೆ ಮಾಡುವಾಗ ಅವ್ರು ನಮಗೂ ಹೇಳೋರು, ಒಂದು ಕೃತಿಗೆ ಯಾರದ್ದೇ ಆಗ್ಲಿ ಕೇವಲ ಸಾಹಿತ್ಯ ಇದೆ ಅಂದಾಗ ನೀನು ಎಂಥ ರಾಗ ಹಾಕಬೇಕು, ಹೇಗೆ ಅದನ್ನ ಹಾಡಬೇಕು ಅಂದ್ರೆ ಉದ್ದೇಶ ಏನಿತ್ತು ಆ ಕೃತಿಕರ್ತರದ್ದು ಅದನ್ನ ನೀನು ಮನಸ್ಸಿಗೆ ತಂದ್ಕೋಬೇಕು, ಅದಕ್ಕೆ ನೀನು ಧ್ಯಾನಕ್ಕೆ ಹೋಗ್ಬೇಕಾಗತ್ತೆ. ಮತ್ತೆ ಒಂದು ಸಂಗತಿಯನ್ನ ಹಾಕಬೇಕಾದ್ರೆ ಅದು ಆ ಕೃತಿ ಅದನ್ನ ಒಪ್ಪಿಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ನೋಡು, ಇಲ್ಲದೆ ಇದ್ರೆ ಅದನ್ನ ನಮ್ಮ ಭಾಷೆಯಲ್ಲಿ ಹೇಳೋರು ವಥಿಯಂದ್ ವದಿಯತ್ತೆ ಅಂತ. ಅದು ಒದ್ಬಿಡುತ್ತೆ ಕೃತಿ, ಎಂತ ದೊಡ್ಡ ಮಾತದು. ನಿನಗ್ ಬೇಕಾದ್ದನ್ನ ಹಾಡಬಾರ್ದು, ನನಗೆ ಕಂಠ ತುಂಬಾ ಚೆನ್ನಾಗಿದೆ ಈ ಪಲಕ್ ಹಾಕ್ಬಿಡ್ತೀನಿ ಅದಕ್ಕೆ ಅಂದ್ರೆ ಆ ಸಾಹಿತ್ಯ ಅದನ್ನ ತಗೊಳುತ್ತಾ, ಅದನ್ನ ಯೋಚನೆ ಮಾಡಿಬಿಟ್ಟು ಹಾಕ್ಬೇಕು. ಹಾಗಾಗಿ ಇವತ್ತು ಅವರು ಯಾವ ಯಾವ ದೇವರ ನಾಮಗಳಿಗೆ ಭಕ್ತಿ ರಚನೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದನ್ನ ಬೇರೆ ಯಾರು ಬೇರೆ ಯಾವ ರೀತಿಯಲ್ಲೂ ಹಾಡಕ್ಕಾಗಲ್ಲ.
1: ಒಳ್ಳೆ ಗುರುಗಳು ಸಿಕ್ಕ ಹಾಗೇನೆ ಗುರುವಿಗೆ ತಕ್ಕಂತ ಶಿಷ್ಯರು ಸಿಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಬಹುಶಃ ನೀವೇ ಸಾಕ್ಷಿ ಅನ್ಸತ್ತೆ. ನಿಮ್ಮಅಮ್ಮ ಇರಬಹುದು, ಗುರುಗಳಿರಬಹುದು, ಏನ್ ಗೈಡೆನ್ಸ್ ಕೊಟ್ರು ಅದನ್ನ ನೀವು ಅಪ್ಕೊಂಡ್ರಿ ಅಲ್ಲ.
0: ನಂದು ಅದು ಬರೀ ನನ್ನ ಹೆಗ್ಗಳಿಕೆ ಅನ್ಸಲ್ಲ, ನಮ್ಮ ಗುರುಗಳ ಶಿಷ್ಯರು ಅಷ್ಟು ಜನ ಇದ್ದಾರೆ, ಅವರ ಹೆಸರನ್ನ ಉಳಿಸೋದಕ್ಕೆ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತ್ತೆ ಆ ಗುಣಮಟ್ಟದ ಶಿಷ್ಯರು ನಮ್ಮ ಗುರುಗಳಿಗೆ ಮಾತ್ರನೇ ಇದ್ದಾರೆ. ಅದು ಆಕಾಶವಾಣಿ ಮೂಲಕವೂ ಆಗತ್ತೆ, ಕಲಿತು ತಾವೇ ರೂಢಿಸ್ಕೊಂಡಿರುವಂತವರು ಕೂಡ ಅದೇ ಪಂಥದಲ್ಲಿ ಬಂದವರು ಅಷ್ಟೇ ಸೊಗಸಾಗಾಡವರು ತುಂಬಾ ಜನ ಇದ್ದಾರೆ. ಅದಕ್ಕೆ ಗುರುಗಳ ಒಂದು ಶಕ್ತಿಯೇ ದೊಡ್ಡದು ಅಂತ ನನ್ನ ಭಾವನೆ.
1: ನೀವು ಸಾಕಷ್ಟು ಶಿಷ್ಯರನ್ನ ತರಬೇತಿಗೊಳಿಸ್ತಾ ಹೋದ್ರಿ, ಸಂಗೀತ ತರಬೇತಿ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನೀವು ಸಾಕಷ್ಟು ಅಧ್ಯಯನ ಮಾಡಿದವರು.
0: ಎಂ ಎ ಎಂ ಫಿಲ್ ಪಿ ಎಚ್ ಡಿ ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಮಾಡಿದ್ದು. ಸಂಸ್ಕೃತ ಮತ್ತು ಸಂಗೀತ ಅನ್ನೋದು ಎರಡನ್ನು ಬೇರ್ಪಡಿಸಲಾಗಲ್ಲ ಅಂತ ನನ್ನ ಭಾವನೆ. ಏಕೆಂದ್ರೆ ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಬೆಳೆದಿರೋದೇ ಸಂಸ್ಕೃತದಿಂದ. ಸಂಸ್ಕೃತ ಇಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂತಹ ಭಾಷೆ ಅದು. ಸಂಗೀತ ಇನ್ನೆಷ್ಟು ಎಂಥ ದೊಡ್ಡ ಕಲೆ, ಅದರಲ್ಲಿ ಸಂಸ್ಕೃತ ಹೇಗೆ ಹಾಸುಹೊಕ್ಕಾಗಿ ಸೇರಿದೆ.

0: ಇದನ್ನ ಅನುಭವೈಕ ವೇದ್ಯ, ಅದನ್ನ ಅನುಭವಿಸಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಅದೆರಡನ್ನ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೋಚರವಾಗುತ್ತೆ. ಹಾಗಾಗಿ ಇದೆರಡು ಕೂಡ ನನ್ನ ಜೊತೆ ಜೊತೆಯಲ್ಲೇ ಬರ್ತಾ ಇದೆ. ಇವತ್ತಿಗೂ ಹಿಂದಕ್ಕೂ ಇನ್ನು ಮುಂದಕ್ಕೂ ಕೂಡ ಸಂಗೀತ ಮತ್ತು ಸಂಸ್ಕೃತವನ್ನು ಯಾವ ರೀತಿಯಲ್ಲಿ ಜೊತೆಲಿ ತಗೊಂಡು ಹೋಗಬೇಕು ಅನ್ನೋದೇ ನನ್ನ ಗುರಿಯಾಗಿರುತ್ತೆ. ಇದು ಬರೀ ಎಂ ಎ ಮಾಡಿದ್ದು, ಎಂ ಫಿಲ್ ಮಾಡಿದ್ದು, ಈ ಡಿಗ್ರಿಯಿಂದ ಬರಲ್ಲ ಇದು.
1: ನಿಜ.
0: ಒಂದು ಅದರಿಂದ ಅಂದರೆ ಅದು ಒಂದು ಕೂಡ ನಮಗೆ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಆದರೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹೇಗೆ ಅದು ಎರಡು ಹಾಸು ಹೊಕ್ಕಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮೇಲೆ ಅದರಲ್ಲಿ ಆಳ ಆಳಕ್ಕೆ ಹೋಗುವಂಥ ಪ್ರಯತ್ನ ಮಾಡೋದು. ಮತ್ತೆ ಒಂದು ಕೃತಿಯ ಪಾಠ ಮಾಡಬೇಕಾದ್ರೆ ಬರೀ ಸ್ವರ ಸಾಹಿತ್ಯ ಹೇಳ್ಕೊಡೋದೇನೆ, ಮತ್ತೆ ಪದಶಃ ಅರ್ಥವನ್ನ ಮಾತ್ರ ಹೇಳದೆಯೇ ಆ ವಾಗ್ಗೇಯ ಕಾರಣ ಆಶಯ ಉದ್ದೇಶ ಅದರಲ್ಲಿ ಒಳಗಡೆ ಇರುವಂತಹ ಎಷ್ಟೋ ಸಲ ಪುರಾಣದ ಕಥೆಗಳು ಪ್ರತಿಮೆಗಳು ಎಷ್ಟು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಇದೆ ಅಂದ್ರೆ ವೈಶಿಷ್ಟ್ಯವೇ ಅದರಲ್ಲಿ ಇದೆ ಅಂತ ಅನ್ಸುತ್ತೆ ನನಗೆ.
1: ಈ ಪ್ರತಿಮೆ ಮತ್ತು ಉಪಮೆಗಳನ್ನ ಎಕ್ಸ್ಪ್ಲೇನ್ ಮಾಡದಿರಾ ಇದ್ರೆ ಒಂದು ಸಾಹಿತ್ಯ ಅರ್ಥ ಆಗಕ್ ಸಾಧ್ಯವೇ ಇಲ್ಲ.
0: ಬರೀ ಸಾಹಿತ್ಯ ಅಲ್ಲ ಅದು, ಅದು ಸಂಗೀತದ ಜೊತೆಗೆ ಹಾಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಮತ್ತೆ ಎಷ್ಟು ಸುಲಭ ಕ್ರಮದಲ್ಲಿ ನಮ್ಮ ಬದುಕನ್ನೇ ಕಟ್ಟಿಕೊಡಬಹುದಲ್ಲ ಮಕ್ಕಳಿಗೆ ಪಾಠ ಹೇಳುವಾಗ. ಇದನ್ನ ನಾನು ಸಮಗ್ರ ಸಂಗೀತ ಅಂತ ಕರೀತೀನಿ. ಬರೀ ಕೀರ್ತನೆ ಪಾಠ ಮಾಡೋದು, ಬರೀ ಆಲಾಪನೆ ಹೇಳ್ಕೊಟ್ಬಿಡೋದು, ಆ ರಾಗದ ಸ್ವರಗಳು ನೋಡಿಕೊಂಡು, ಇದಲ್ಲ. ಒಟ್ಟಾರೆಯಾದ ಹೋಲಿಸ್ಟಿಕ್ ಅಪ್ರೋಚ್ ಅಂತೀವಲ್ಲ ಇಂಗ್ಲಿಷ್ನಲ್ಲಿ, ಆ ರೀತಿಯಾದಾಗ ಒಂದು ಒಟ್ಟಾರೆ ಒಟ್ಟಂದದ ಸ್ವರೂಪವನ್ನ ಶಿಷ್ಯರಿಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವ ತರಬೇತಿ ಕೊಡಬೇಕು ಅನ್ನೋದು ನನ್ನ ತುಂಬ ತುಂಬ ದೊಡ್ಡ ಆಶಯವೇ. ಅದು ಕಷ್ಟದ ಕೆಲಸ, ಆದರೆ ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲಿ ಒಂದು ಸ್ವಲ್ಪ ಮಾಡಿದ್ದೇನೆ ಅನ್ನುವಂಥದ್ದು ನನ್ನ ತೃಪ್ತಿ ಅಷ್ಟೆ.
1: ಸ್ವಲ್ಪ ಏನಿಲ್ಲ, ಯಾಕಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇರುವಾಗ, ಎಷ್ಟೋ ಬಾರಿ ನಿಮ್ಮ ಉಪನ್ಯಾಸಗಳನ್ನ ಕೇಳುವಾಗ, ಎಷ್ಟು ಸರಾಗವಾಗಿ ಸುಲಲಿತವಾಗಿ ಅಲ್ಲಲ್ಲಿ ಆ ಒಂದು ಪದಗಳು ಅಥವಾ ಒಂದು ನುಡಿಗಟ್ಟುಗಳು ಇವೆಲ್ಲ ತಾನಾಗ್ತಾನೆ ಉದ್ಭವ ಆಗ್ತಿರುತ್ತೆ. ಹೇಗೆ ಇವರು ಎಲ್ಲಿಂದ ಗಾಳಿಯಿಂದ ಹಿಂಗ್ ಹಿಡಿದು ನಮಗ್ ಕೊಟ್ಬಿಟ್ರ ಅನ್ನೋ ಅಷ್ಟು ಸುಲಲಿತವಾಗಿ ಹೇಳ್ತೀರಾ ನೀವು?
0: ಅದೇ, ಅದಕ್ಕೆ ಈ ಒಂದು ಹಿನ್ನೆಲೆಯೇ ಕಾರಣ. ಒಂದು ಅಲ್ಲಿಂದ ಆರಂಭವಾದ ವಾತಾವರಣ, ಮತ್ತೆ ನಾನು ವಿದ್ಯಾವರ್ಧಕ ಸಂಘದಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಒಂದ್ 32 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿಯ ವಾತಾವರಣ, ಆ ಮ್ಯಾನೇಜ್ಮೆಂಟು, ಎನ್ಲೈಟನ್ಡ್ ಮ್ಯಾನೇಜ್ಮೆಂಟ್ ಅಂತ, ಅವರು ತುಂಬ ತಿಳುವಳಿಕೆ ಇರೋರು ಮತ್ತೆ ಬೆಲೆ ತಿಳಿದವರು. ಸಂಗೀತಕ್ಕಾಗಲಿ ಸಾಹಿತ್ಯಕ್ಕಾಗಲಿ ಕಲೆಗೆ ಯಾವ ಮಹತ್ವ ಕೊಡಬೇಕು ಅಂತ ಈ ಹೊತ್ತಿನವರೆಗೆ ಅದು ಆ ಸಂಸ್ಥೆಯಲ್ಲಿ ಜ್ವಲಂತವಾಗಿಯೇ ಇದೆ. ಹಾಗಾಗಿ ಅಲ್ಲಿ ನಾನು ಬೆಳೆದದ್ದು, ಎಲ್ಲ ನನ್ನ ಸುತ್ತಮುತ್ತ ಇದ್ದಂಥವರೆಲ್ಲ ನನ್ನನ್ನು ಬೆಳೆಸಿದರು. ದೊಡ್ಡವರ ಸಂಪರ್ಕ,
1: ನಿಜ.
0: ಎಂತೆಂತಹವರು, ಎಸ್ ಕೆ ರಾಮಚಂದ್ರ ಆಗ್ಬೋದು, ಪುತಿ ನರಸಿಂಹಾಚಾರ್ಯ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು, ಬಿ ವಿ ಕೆ ಶಾಸ್ತ್ರಿ ಅವರಾಗ್ಬೋದು, ಈ ಒಂದು 10-15 ಹೆಸರುಗಳನ್ನು ನಾನು ಹೇಳಬಲ್ಲೆ. ಕರ್ನಾಟಕ ಗಾನಕಲಾ ಪರಿಷತ್ತಿನಲ್ಲಿ ದೊಡ್ಡ ವಿದ್ವಾಂಸರ ಸಂಪರ್ಕ, ಅವರ ಸಂಗೀತ ಕೇಳುವ, ನೇರವಾಗಿ ಕೇಳುವ ಅವಕಾಶ, ಕೇಳ್ಮೆ, ಸಂಗೀತ ಸಂಸ್ಕೃತ, ಈ ಎರಡೂ ಕಡೆಯಿಂದ ನನಗೆ ಒದಗಿದ ವಾತಾವರಣ, ನನಗೆ ಸಿಕ್ಕ ಒಂದು ಅವಕಾಶಗಳು, ಮತ್ತೆ ಸಿಕ್ಕ ಪ್ರೋತ್ಸಾಹ, ಸಮಯಕ್ಕೆ ಸರಿಯಾಗಿ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು.
1: ಈ ಕೇಳ್ಮೆ ಅಂತಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋ ಸಂಸ್ಥೆನೇ ಆಕಾಶವಾಣಿ.
0: ನಿಜ,
1: ಕಿವಿ ಎಷ್ಟು ಪ್ರಾಧಾನ್ಯ, ಶ್ರವಣಕ್ಕೆ ಪ್ರಾಧಾನ್ಯತೆ ಕೊಟ್ಟರು.
0: ಖಂಡಿತ, ಕಣ್ಣಿಗೆ ಆಯಾಸ ಆಗತ್ತಂತೆ, ಅದು ಆಯಾಸ ಆದ ತಕ್ಷಣ ತಾನೇ ಮುಚ್ಕೊಂಡ್ಬಿಡುತ್ತೆ, ಕಿವಿಗೆ ಆಯಾಸ ಆಗೋಲ್ಲ. ನಾವು ಅದನ್ನ ಏನಾದ್ರೂ ಕರ್ಕಶವಾಗಿದ್ರೆ ಕೈಯಿಂದ ಮುಚ್ಕೋಬೇಕಾಗತ್ತೆ, ಇಲ್ಲದಿದ್ರೆ ಕಿವಿ ತೆರೆದ ಮನಸ್ಸದು, ಅದನ್ನ ತುಂಬುವಂತಹದ್ದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದನ್ನ ಆಕಾಶವಾಣಿ ಮಾಡುತ್ತೆ. ಎಂಥ ಮಧುರವಾದ ಸಂಗೀತ, ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು, ಎಷ್ಟು ನಾನು ಪುಟ್ಟವಳಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಅದರ ವಾದ್ಯ ಸಂಗೀತ ಪ್ರಾರಂಭ ಆಯಿತು ಅಂದ್ರೆ ಆಕಾಶವಾಣಿದು ಸಿಗ್ನೇಚರ್ ಟ್ಯೂನ್ ಪ್ರಾರಂಭ ಆಯಿತು ಅಂದ್ರೆ ನಮ್ಮ ಮನೆಯಲ್ಲಿ ಅದನ್ನ ಆರಿಸ್ತಾನೆ ಇರಲಿಲ್ಲ, ಅದಲ್ಲಿರಲೇಬೇಕು ಹಿನ್ನೆಲೆಯಲ್ಲಿ. ಒಂದಲ್ಲ ಒಂದು ಒಳ್ಳೆ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು
1: ಈ ಆಕಾಶವಾಣಿಯಲ್ಲಿ ನೀವು ನಡೆಸಿಕೊಟ್ಟಂತಹ ಕಾರ್ಯಕ್ರಮಗಳು, ಡಾಕ್ಟರ್ ವಿ ಬಿ ಆರ್ತಿ ಅವ್ರ ಜೊತೆ ಸೇರಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಇರಬಹುದು, ಸಂಗೀತದ ಕಾರ್ಯಕ್ರಮ, ಮತ್ತೆ ನಿಮ್ಮ ಜೀವನವನ್ನೇ ಪಯಣವನ್ನ ಆಧರಿಸಿದಂತ ಸಂಪತ ಇರಬಹುದು, ನೀವು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವ್ರ ಜೊತೆ ಮಾತಾಡಿದಂತಹ ಸಂದರ್ಶನ ಇರಬಹುದು, ಒಂದೊಂದು ಒಂದು ಜ್ಞಾನದ ಭಂಡಾರವನ್ನೇ ತೆರೆದಿಡ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಸರು ಮಾಡುವಾಗ ನೀವು ನಿಮ್ಮ ಶಿಷ್ಯರಿಗೆ ಏನೆಲ್ಲ ಧಾರೆ ಎರೆದಿದ್ದೀರಿ ಅಂತ ಊಹಿಸಕ್ಕೂ ಅಸಾಧ್ಯ ಅನ್ಬಹುದು.
0: ಹಾಗೇನಿಲ್ಲ, ಇದು ಅನುಭವ. ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಒಂದು ಏನೋ ಒಂದು ಭಾಷೆಯ ಬೆಂಬಲ.

0: ಬೇಕಾಗತ್ತಲ್ಲ, ಅದನ್ನ ಒದಗಿಸಿಕೊಟ್ಟದ್ದು ನನ್ನ ಒಂದು ಉಪನ್ಯಾಸಕ ವೃತ್ತಿ. ಅಲ್ಲಿ ಹೋಗಿ ಮಕ್ಕಳಿಗೆ ಏನಾದ್ರು ಒಂದು ಪಾಠ ಮಾಡಬೇಕಾದ್ರೆ ಹೇಗೆ ಮಾಡಿದರೆ ಅವರಿಗೆ ಅದು ಅರ್ಥ ಆಗತ್ತೆ ಎನ್ನುವಂಥ ಒಂದು ಪ್ರಯೋಗಶೀಲತೆ ಅದು ಸಂಗೀತ ಹೇಳ್ಕೊಡುವಾಗಲೂ ಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿ ಪಾಠ ಆಗೋದಿಲ್ಲ, ಹಾಗಾಗಿ ಅವರವರಿಗೆ ಬೇಕಾಗುವಷ್ಟು ಅವರವರ ಒಂದು ಅಳತೆಗೆ ಸಿಗುವಂತಹ ಭಾಷೆಯನ್ನೂ ಬಳಸ್ತಾ ಮಾಡುವಂಥದ್ದು ಇದೆಯಲ್ಲ. ಇದೆಲ್ಲದಕ್ಕೂ ಕಾರಣ ನಾನು ಬೆಳೆದು ಬಂದಂತಹ ಒಂದು ಪರಿಸರ, ಜನಸಂಪರ್ಕ, ಅವಕಾಶಗಳು, ಅನುಭವ, ಇದಿಷ್ಟು ಸೇರಿಕೊಂಡು ಒಂದಿಷ್ಟು ಮುಂದಕ್ಕೂ ಅದನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ.
1: ಈ ಪ್ರಶಸ್ತಿಗಳು ಅಂತಂದಾಗ ಅದು ಒಂದು ರೀತಿ ಉತ್ತೇಜನಕಾರಿನೂ ಹೌದು, ಹಾಗೆ ಒಂದು ರೀತಿಯ ಜವಾಬ್ದಾರಿ,
0: ಅದೇ ಹೆಚ್ಚು ನನ್ನ ಪ್ರಕಾರ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಪ್ರಶಸ್ತಿಗಾಗಿ ನಾನು ಅನ್ಕೊಳ್ಳೋ ಮಟ್ಟಿಗೆ ಯಾವ ಕಲಾವಿದರೂ ಸಂಗೀತವನ್ನಾಗ್ಲಿ ನೃತ್ಯವನ್ನಾಗ್ಲಿ ಇನ್ನೊಂದು ಕಲೆಯನ್ನಾಗ್ಲಿ ಅಭ್ಯಾಸ ಮಾಡಿರೋದಿಲ್ಲ. ಯಾರಿಗೆ ಆಗಿರುತ್ತೆ ಆ ಥರ? ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬಂತು ಅಂದಾಗ ಸಂತೋಷ ಪಡುವುದರ ಜೊತೆಗೆ ನೀವು ಹೇಳಿದ ಹಾಗೆ ಅದು ನಮಗೆ ಏನೋ ಹೇಳ್ತಾ ಇದೆ, ಒಂದು ಸೂಚನೆ ಕೊಡ್ತಾ ಇದೆ, ನೀನು ಇದೀಯ, ಮಾರ್ಗದಲ್ಲಿದೀಯ, ಆದರೆ ನಿನಗಿನ್ನೂ ಹೋಗಲಿಕ್ಕೆ ತುಂಬಾ ದೊಡ್ಡ ಮಾರ್ಗ ಇದೆ, ನೀನು ಅದನ್ನ ನಿರ್ವಾಹ ಮಾಡಬೇಕು, ಈ ಒಂದು ಸೂಚನೆ ಸಿಗುತ್ತೆ. ಪ್ರತಿಯೊಂದು ಪ್ರಶಸ್ತಿಯೂ ಅಂಥದ್ದೇ ಅದು. ಹಾಗಾಗಿ ಪ್ರಶಸ್ತಿಯನ್ನ ನಾವು ಇರಿಸಿಕೊಳ್ಳಬೇಕು ನಮ್ಮ ಒಳಗೆ, ಅದನ್ನ ಮೆರೆಸಬಾರದು. ನನಗೆ ಆ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ ಅನ್ನೋದಕ್ಕಿಂತ ಆ ಪ್ರಶಸ್ತಿ ನನಗೆ ಏನನ್ನ ಹೇಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಅಬ್ಬ ಇನ್ನು ಮುಂದಕ್ಕಾದರೂ ಇನ್ನಷ್ಟು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಇದು ಪ್ರೇರಣೆ ಆಗಲಿ ಅನ್ನುವ ಭಾವ ಬೆಳಿಬೇಕು ಅಂತ ನನಗನ್ಸುತ್ತೆ.
1: ನೀವು ನಿಮ್ಮ ಗುರುಗಳಿಂದ ನಿಮ್ಮ ತಾಯಿಯಿಂದ ಪ್ರೇರೇಪಣೆ ಪಡೆದಂಥವ್ರು, ನೀವು ಮತ್ತು ನಿಮ್ಮ ಶಿಷ್ಯವರ್ಗ ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿ.
0: ನನ್ನ ಶಿಷ್ಯರು ನಾನು ತುಂಬಾ ಹೆಮ್ಮೆ ಪಟ್ಕೊಂಡೇ ಹೇಳಬೇಕಾಗತ್ತೆ ಈ ಮಾತನ್ನ. ಸುಮಾರು ಒಂದು 35-40 ಜನ ನನ್ನ ಒಂದು ಸಮಯದ ಮಿತಿಯ ಕಾರಣದಿಂದ ನಾನು ಅದನ್ನ ಹಿಗ್ಗಿಸ್ಲಿಕ್ಕೆ ಹೋಗ್ಲಿಲ್ಲ. ಸುಮಾರು 10-15 ವರ್ಷದ ಹಿಂದೆ ನಾನು ಹೊಸ ವಿದ್ಯಾರ್ಥಿಗಳನ್ನು ತಗೊಳ್ಳೋದನ್ನ ನಿಲ್ಲಿಸ್ಬಿಟ್ಟೆ. ಆದ್ರೆ ಆ ಶಿಷ್ಯರು ಒಬ್ಬೊಬ್ರು ಇವತ್ತು ನನ್ನ ಹತ್ರ ಇರೋರು 30 ವರ್ಷ, 25 ವರ್ಷ, 22 ವರ್ಷವೇ ಅಷ್ಟೇ, ಅದಕ್ಕಿಂತ ಇತ್ತೀಚಿನವರು ಇಲ್ಲವೇ ಇಲ್ಲ. ಅಷ್ಟು ವರ್ಷದ ಅಧ್ಯಯನ ನನ್ನ ಹತ್ರ ಮಾಡ್ತಾ ಇರ್ತಾರೆ, ಮಾಡಿರೋರು. ಮತ್ತೆ ಅವರು ಅವರ ಶಿಷ್ಯರನ್ನ ಬೆಳೆಸ್ತಾ ಇದ್ದಾರೆ. ಅನೇಕ ನನ್ನ ಹಿರಿಯ ಶಿಷ್ಯರ ಶಿಷ್ಯರು ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತುಂಬಾ ಒಳ್ಳೆಯ ಅಂಕಗಳು ತಗೊಂಡಿದ್ದಾರೆ. ಕಚೇರಿ ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾಗಿ ದೊಡ್ಡ ಇದನ್ನ ತಗೊಳ್ತಾರೆ, ಬಹುಮಾನವನ್ನ. ಹೀಗೆಲ್ಲ ಮಾಡೋದಕ್ಕೆ ಕಾರಣ ಅಂದ್ರೆ ನಮ್ಮ ಪ್ರಯತ್ನ ಇದೆ, ಗುರುಗಳದ್ದಾಗಿ ಖಂಡಿತ ಇದೆ, ಆದ್ರೆ ಅವರು ಅದನ್ನ ರೂಢಿಸ್ಕೊಳ್ಳುವಂಥದ್ದು, ಬೆಳೆಸ್ಕೊಳ್ಳುವಂಥದ್ದು. ಮತ್ತೆ ಎಲ್ಲರೂ ಕಚೇರಿ ಕಲಾವಿದರಾಗಬೇಕಾಗಿಲ್ಲ, ಇದನ್ನ ನಾನು ಒತ್ತಿ ಒತ್ತಿ ಹೇಳ್ತೇನೆ ನನ್ನ ಶಿಷ್ಯರಲ್ಲಿ. 35-40 ಜನ ಎಲ್ಲರೂ ಏನು ವೇದಿಕೆಯವರಲ್ಲ, 15 ಜನ ಇದ್ದಾರೆ, 16 ಜನ ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಇದ್ದಾರೆ, ಆದ್ರೆ ಎಲ್ಲರೂ ಕೂಡ ಸಂಗೀತವನ್ನ ಅಷ್ಟೇ ಪ್ರೀತಿಯಿಂದ ಇವತ್ತಿಗೂ ಹಾಡ್ತಾರೆ. ಮನೆಯಲ್ಲೇ ಹಾಡ್ಲಿ, ಅವರ ಶಿಷ್ಯರಿಗೆ ಹೇಳ್ಕೊಡ್ಲಿ, ಇದು ನಾನಾ ಬಗೆಯಲ್ಲಿ ಇದನ್ನ ನಾವು ಆತ್ಮಸಾತ್ ಮಾಡ್ಕೊಳ್ಬಹುದು, ಸಂಗೀತವನ್ನ ನಮ್ಮದಾಗಿ ಮಾಡ್ಕೊಳ್ಬಹುದು. ಆ ಪ್ರಯತ್ನದಲ್ಲಿ ಶಿಷ್ಯರಿದ್ದಾರೆ, ಅವರು ಅವರ ಶಿಷ್ಯರನ್ನ ಹಾಗೆ ಬೆಳೆಸ್ತಾ ಇದ್ದಾರೆ ಅನ್ನೋದು ತುಂಬಾ ಸಂತೃಪ್ತಿಗೆ ಕಾರಣವಾದ ವಿಷಯ.
1: ಅಂದ್ರೆ ಕಲಾರಾಧನೆ ಮುಖ್ಯ ಅಂತ ನೀವು ಹೇಳಿ.
0: ಹೌದು ಹೌದು, ಅದನ್ನ ಆರಾಧನೆ ಉಪಾಸನೆ ಈ ಎರಡು ಶಬ್ದಗಳನ್ನ ಇಟ್ಕೊಳ್ಬೇಕು ನಾವು. ನಮಗಾಗಿ ಅದಲ್ಲ, ಅದಕ್ಕಾಗಿ ನಾವಿರ್ಬೇಕು. ಆಗ ಕಲೆ ನಮಗೆ ಏನು ಆನಂದವನ್ನ ಕೊಡುತ್ತೆ, ಯಾವ ಒಂದು ತೃಪ್ತಿಯನ್ನ ಕೊಡುತ್ತೆ, ಅದು ಅಳತೆಗೆ ಮೀರಿದ್ದು, ಮತ್ತೆ ಅದಕ್ಕೆ ಯಾವುದೇ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
1: ನಿಮ್ಮ ಸಂಗೀತದ ಆವಿಷ್ಕಾರಗಳ ಬಗ್ಗೆ ಹೇಳಿ, ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ.
0: ನಾನು ವಾಗ್ಗೇಯಕಾರಳಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದುವರೆಗಿನ ನನ್ನ ಈ ವೃತ್ತಿ ಸಂಗೀತ ಜೀವನದಲ್ಲಿ ಒಂದೇ ಒಂದು ತಿಲ್ಲಾನವನ್ನ ಮಾತ್ರ ನಾನು ವಿಷಚಾಪುವಿನಲ್ಲಿ ತುಂಬಾ ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಮಾಡಿದೆ, ಏನೋ ಒಂದು ಸುಮ್ಮನೆ ಮಾಡೋಣ ಅಂತ ಅಷ್ಟೇ. ಆದ್ರೆ ಆ ಕಡೆ ನನ್ನ ಒಲವಿಲ್ಲ. ನಮ್ಮ ಗುರುಗಳು ಇದು ಹೇಳೋರು, ಅವರು ಮಾಡಲೇ ಇಲ್ಲ. ಯಾರೋ ಅವರನ್ನ ಕೇಳಿದಾಗ ಹೇಳಿದ್ರಂತೆ, ಈಗಿರುವಂತಹ ರಚನೆಗಳನ್ನ ಅಭ್ಯಾಸ ಮಾಡಕ್ ನಾನು ಇನ್ನೊಂದು 100 ಜನ್ಮ ಎತ್ತಬೇಕಾಗತ್ತೆ, 1 ಜನ್ಮ ಎಲ್ಲಿ ಸಾಕಾಗತ್ತೆ, ಇನ್ ನಾನು ಎಲ್ಲಿಂದ ಮಾಡ್ಲಿ ಅಂದ್ರಂತೆ ಅವರು. ಅದು ಅವರು ಹೇಳಿದ್ರು ಸರಿ, ಆದ್ರೆ ಅದಕ್ಕಿಂತ ಮುಂಚಿಂದಲೂ ನನಗೂ ಅದರ ಕಡೆ ಗಮನ ಇಲ್ಲ. ಈಗಿರೋದನ್ನ ಅಭ್ಯಾಸ ಮಾಡಬೇಕು, ಎಷ್ಟು ರಚನೆಗಳು, ಎಷ್ಟು ಸ್ವಾರಸ್ಯ ಅದರೊಳಗೆ, ಈ ಕಡೆಗೆ ಹೋಗಿದ್ದೇನೆ. ಆದ್ರೆ ಅನೇಕ ದೇವರ ನಾಮಗಳಿಗೆ, ಜಯದೇವನ ಅಷ್ಟಪದಿಗಳಿಗೆ, ವಚನಗಳಿಗೆ, ಮತ್ತೆ ಮಾಸ್ತಿಯವರ ಕೆಲವು ರಚನೆ, ಈ ರೀತಿಯಾದ ಕವಿಗಳ ರಚನೆಗಳಿಗೂ ಸ್ವಲ್ಪ ಸಾಂದರ್ಭಿಕವಾಗಿಯೂ ಆಯ್ತದು, ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಉಂಟು. ಆ ಥರದ್ದು ತುಂಬಾ ಚೆನ್ನಾಗಿದೆ. ಅದಷ್ಟು ಕೂಡ ಶಾಲೆ ಎನ್ನುವಂತಹ ಸಂಸ್ಥೆ SHA

0: ಎಲ್ಲಿ ಅದು ಅದರಲ್ಲಿ ದಾಖಲಾಗಿದೆ ಅದು. ಅದಷ್ಟು ಕೂಡ ಒಂದು 40-50 ರಚನೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದ್ದನ್ನ ಶಿಷ್ಯರ ಮೂಲಕ ಹಾಡಿಸಿ ಅಲ್ಲಿ ಅದು ಸಿಗುತ್ತೆ. ಇವತ್ತು ಯಾರಿಗೆ ಬೇಕಾದ್ರೂ ಕೇಳೋದಕ್ಕೆ ಸಿಗುತ್ತೆ.
1: ಈ ಇಷ್ಟೆಲ್ಲ ಕ್ಷೇತ್ರಗಳ ಕಡೆ ನೀವು ಹೆಜ್ಜೆ ಇಟ್ಟಿರುವಾಗ, ಅಂದ್ರೆ ಸಾಕಷ್ಟು ಸಂಸ್ಕೃತ ಸಾಹಿತ್ಯ, ಉಪನ್ಯಾಸ, ಸಂಗೀತ ಎಲ್ಲ ಕ್ಷೇತ್ರಗಳದ್ದು ಡಾಕ್ಟರ್
0: ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವುದು ಬೇರೆನೇ ಅಲ್ಲ, ಸಂಗೀತ ಸಂಸ್ಕೃತ ಇಷ್ಟೇ. ಮತ್ತೆ ಅದರ ಮೂಲಕ ನಾನು ಅರ್ಥ ಮಾಡ್ಕೊಂಡಿರೋ ನಮ್ಮ ಸಂಸ್ಕೃತಿ ಇಷ್ಟೇ ಅದು. ಅದನ್ನ ನಾನಾ ರೂಪದಲ್ಲಿ ಹೊರಹೊಮ್ಮುವಂತಹ ಪ್ರಯತ್ನ, ಹೊಮ್ಮಿಸುವ ಪ್ರಯತ್ನ ಅಷ್ಟೇ.
1: ಒಟ್ಟಾರೆ ನಿಮ್ಮ ಏನು ಹ್ಯುಮಿಲಿಟಿ, ಹಂಬಲ್ನೆಸ್ ಅಂತ ಹೇಳ್ಬೋದು. ನೀವು ನಾನೇನು ದೊಡ್ಡವಳಲ್ಲ ಅಂತ ಹೇಳೋದು ನಿಮ್ಮ ಮಾತು, ಆದ್ರೆ ನಮಗೆ ನೀವು ತುಂಬಾ ದೊಡ್ಡವರು. ಯಾಕಂದ್ರೆ ಒಂದು ಸಾಧನೆ ಮಾಡೋದಿಕ್ಕೆ ಸಾಧನೆಯ ಹಾದಿ ತೋರಿಸಬಹುದು, ಆದ್ರೆ ಆ ಹಾದಿಯಲ್ಲಿ ನಡೆಯುವಂತ ಕೆಪಾಸಿಟಿ ಅಂತ ಏನ್ ಹೇಳ್ತಾರಲ್ಲ, ಅದು ವ್ಯಕ್ತಿಗೆ ಇರಬೇಕಾಗತ್ತೆ. ಆ ಗುರುವಾಗುವಂತಹ ವ್ಯಕ್ತಿತ್ವ ಇರಬಹುದು, ಕಲಾವಿದರಾಗುವ ವ್ಯಕ್ತಿತ್ವ ಇರಬಹುದು, ಅದು ನಿಮ್ಮಲ್ಲಿ ಸಾಕಷ್ಟಿದೆ.
0: ಓ, ನಿಮ್ಮ ಸಹೃದಯತೆಗೆ ನಮೋ ನಮಃ. ನಿಜವಾಗಿ ಹೇಳಬೇಕು ಅಂದ್ರೆ ಅವಿನಯಂ ಅಪನಯ ವಿಷ್ಣು ಅಂದ್ರು ಎಂತ ಆಚಾರ್ಯರೇ ಹೇಳಿದ್ರು. ವಿನಯ ಎಲ್ಲಿದೆ ಅಲ್ಲಿ ವಿದ್ಯೆ ಅಂತ ಸಂಸ್ಕೃತದ ಒಂದು ಮಾತಿದೆಯಲ್ಲ, ವಿದ್ಯಾ ದದಾತಿ ವಿನಯಂ ಅಂತ. ನಾನು ಅದನ್ನ ಮಾರ್ಪಡಿಸ್ಬಿಟ್ಟಿದ್ದೀನಿ, ವಿನಯ ಲಭ್ಯತೆ ವಿದ್ಯಾ ಅಂತ.
1: ಅಲ್ಲ, ವಿನಯ ಯಾತಿ ಪಾತ್ರತಾ ಅಂದ್ರು ನಿಮ್ಗೆ ಆ ಪಾತ್ರ.
0: ಅಲ್ಲ, ವಿನಯ ಇದ್ರೆ ವಿದ್ಯೆ ಬರುತ್ತೆ ಮೂಲತಃ. ವಿದ್ಯೆ ಕೂಡ ವಿನಯ ಇಲ್ಲದೆ ಎಲ್ಲಿ ಬರುತ್ತೆ? ನನಗೆಲ್ಲ ಬಂದಿದೆ ಅಂದಮೇಲೆ ನಾನು ಗುರು ಹತ್ರ ಯಾಕೆ ಹೋಗ್ತೀನಿ? ಹಾ, ನನಗೇನು ಬರ್ತಾ ಇಲ್ಲ, ಹೇಳ್ಕೊಡಿ, ಶಾದಿಮಾಂ ಪ್ರಪನ್ನಂ ಅಂತ ಅರ್ಜುನ ಹೇಳಿದಾಗೆ ನನಗೇನು ಗೊತ್ತಿಲ್ಲ, ತಿಳಿಸ್ಕೊಡಿ ಗುರುಗಳೇ ಅಂದಾಗ ಏನೋ ಒಂದಿಷ್ಟು ಬರಬಹುದು ಅಷ್ಟೇ. ಹಾಗಾಗಿ ವಿನಯ ಮೂಲತಃ ಇದ್ರೆ ಮಾತ್ರ ವಿದ್ಯೆಯ ಪ್ರಾಪ್ತಿ ಆಗತ್ತೆ. ಮತ್ತೆ ಆ ವಿದ್ಯೆ ಬರ್ತಾ ಬರ್ತಾನುವೆ ವಿನಯ ಹಾಗೆ ಉಳ್ಕೊಳ್ಳಿ ಅನ್ನೋದೇ ಆಶಯ.
1: ನಿಮ್ಮಂತ ಘನ ವ್ಯಕ್ತಿತ್ವದ ವ್ಯಕ್ತಿ, ಮಹಿಳೆ ಒಬ್ಬರನ್ನ ಇವತ್ತು ನಾವು ಮಹಿಳಾ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ತಾ ಇರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳಬಹುದು. ಅದರ ಜೊತೆಗೆ ಈ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳು ಹೇಳೋದಷ್ಟೇ ಅಲ್ಲ, ನೀವು ಅದಕ್ಕೆ ನಿಜವಾಗಿ ಪಾತ್ರರು ಅಂತ ಈಗ ನೀವೇ ಹೇಳಿದ ಹಾಗೆ ವಿದ್ಯಾ ದದಾತಿ ವಿನಯಂ ಅದು ನಿಮ್ಗೆ ಕೊಟ್ಬಿಟ್ಟಿದೆ, ವಿನಯಾತ್ ಯಾತಿ ಪಾತ್ರ ತಮ್ಮ ಪಾತ್ರ ನಿಮಗೆ ಸಿಕ್ಕಿದೆ. ಹಾಗಾಗಿ ನಮಗೂ ನಿಮ್ಮಷ್ಟೇ ಸಂತೋಷ ಆಗಿದೆ ಇವತ್ತಿನ ಈ ಮಹಿಳಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಒಂದು ಜೀವನದ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ, ನಮ್ಮ ಕೇಳುಗರಿಗೂ ಅಷ್ಟೇ ಸಂತೋಷ ಆಗಿದೆ ಅಂತ ಭಾವಿಸ್ತೀವಿ. ಭಾಗವಹಿಸಿದ ಧನ್ಯವಾದ.
0: ಆಕಾಶವಾಣಿಗೂ ನಿಮಗೂ ಅನಂತಾನಂತ ಕೃತಜ್ಞತೆಗಳು. ಮತ್ತೆ ವರ್ಧತಾಂ ಅಭಿವರ್ಧತಾಂ ಆಕಾಶವಾಣಿ.
1: ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಹಿರಿಯ ಕಲಾವಿದೆ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಇವರ ಜೊತೆಗಿನ ಮಾತುಕತೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು.
1: ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
4: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
5: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡ.

0: ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಹಳೆಯ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅನುರಾಗ ಬಂಧನ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಮುಂದಿನ ಗೀತೆ ಜಿಂದಾ ದಿಲ್ ಚಿತ್ರದ್ದು, ಹಾಡಿದ್ದಾರೆ ಉದಿತ್ ನಾರಾಯಣ್, ಸಮೀರ್ ಅವರ ಸಾಹಿತ್ಯ, ನದೀಮ್ ಶರ್ವಣ್ ಅವರ ಸಂಗೀತ ನಿರ್ದೇಶನ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ದರಂ ಕರಂ ಚಿತ್ರದ್ದು. ಹಾಡಿದ್ದಾರೆ ಮುಖೇಶ್, ಕಿಶೋರ್ ಕುಮಾರ್, ಆಶಾ ಭೋಸ್ಲೆ ಮತ್ತು ಸಂಗಡಿಗರು. ಸಾಹಿತ್ಯ ಮಜ್ರೂಹ್, ಸಂಗೀತ ಆರ್ ಡಿ ಬರ್ಮನ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ದೇವರಗುಡಿ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇನ್ನೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಗಣಪತಿ ಭಟ್ ವರ್ಗಸರ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಶೈಲಜಾ ವಿ ಅವರಿಂದ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆಪ್ಪಲ್. 11:00 ಸವಿ ನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ನಾಟಕ ಜೀವನ್ಮುಖಿ ರಚನೆ ಗಾಯತ್ರಿ ಸುಂದರೇಶ್ ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು ಲಕ್ಷಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಂತೋಷ ಹಾಜರೆ ಅವರಿಂದ ಮಾಹಿತಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಬಾಗಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಕ್ಯಾಚ್ ದ ರೈನ್ ಕ್ಯಾಂಪೇನ್ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿ ರಂಗ ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ

ತುರುವೇಕೆರೆ ತಾಲೂಕು ಕೊಳಲದ ತೊಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತದೆ. 9:15 ಭಜನೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪದ ಧ್ವನಿ ಮುದ್ರಣ ಪ್ರಸಾರ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.